0: Hey locals, here is your local lowdown. The top upcoming events happening at our station sponsor, Panania Diggers. Let's dive in and see what's going on. Community raffle for Bankstown Bull Sharks, Friday 17th October from 6:30 p.m. 31st October, Halloween Kids Disco, doors open at 5:30 p.m. for the 6 to 8 p.m. event. Get ready to light up the dance floor at the Spooky Kids Disco. A fun night.
1: Connect FM 100.9.
2: Hello friends, namaskara. Neevu kelta idira Appu Radio 100.9 FM alli. Naanu nimma Jyotsna Shetty. Neevu www.connectfm.in alli hogi kuda namma karyakramada nera prasaravanna kelabodu athwa Appu Radio ee ondu Facebook page ge hogi neevu like matte follow madodrinda kuda namma karyakramada nirantara updates na kuda neevu tilkobodu. Hage namdu iHeart app, Community Plus app, hage Instagram allu kuda neevu Connect FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರು ನೀವು ಕೇಳ್ಬೋದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ಒಂದು ಇಂಟರ್ವ್ಯೂ ವಿಡಿಯೋಸ್ನೆಲ್ಲ ನಾವಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮ್ಗೆ ಅದರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗೆ ನಂದಿನಿ ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಅಂಡ್ ಕುಲು ಸೂಪರ್ ಫುಡ್ ಇಸ್ ದ ಆಥರೈಸ್ ಮರ್ಚೆಂಟ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ನಂದಿನಿ ಪ್ರಾಡಕ್ಟ್ಸ್ ಟು ಆಸ್ಟ್ರೇಲಿಯಾ ಅಂಡ್ ಯುಎಸ್ಎಸ್. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ಯೋಗಾಂಬ ರಾಮಸ್ವಾಮಿ ಅವರೊಂದಿಗೆ. ಇವರು ವಿಜ್ಞಾನ, ಸಂಶೋಧನೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಸಿಡ್ನಿ ವಿಶ್ವವಿದ್ಯಾಲಯದ ಬಯೋಮೆಡಿಕಲ್ ಇಂಜಿನಿಯರಿಂಗ್ ವಿಭಾಗದ ಹಿರಿಯ ಉಪನ್ಯಾಸಕಿ ಹಾಗೂ ಸೆಲ್ ಮೆಟೀರಿಯಲ್ ಇಂಟರ್ಫೇಸ್ ರಿಸರ್ಚ್ನ ಲ್ಯಾಬ್ನ ಮುಖ್ಯಸ್ಥರು. ಕೆಮಿಕಲ್ ಇಂಜಿನಿಯರಿಂಗ್ ಹಿನ್ನೆಲೆಯೊಂದಿಗೆ ಬಯೋಟೆಕ್ನಾಲಜಿಯಲ್ಲಿ ಮಾಸ್ಟರ್ ಪದವಿ ಮತ್ತು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ ಪಿಎಚ್ಡಿ ಪಡೆದಿರುವ ಇವರು ಎನ್ಎಚ್ಎಂಆರ್ಸಿ ಅರ್ಲಿ ಕ್ಯಾರಿಯರ್ ರಿಸರ್ಚ್ ಫೆಲೋಶಿಪ್ ಹಾಗೂ ಯುಎನ್ಎಸ್ಡಬ್ಲ್ಯೂ ವೈಸ್ ಚಾನ್ಸಲರ್ಸ್ ಫೆಲೋಶಿಪ್ ಸೇರಿದಂತಹ ಹಲವಾರು ಗೌರವಗಳನ್ನು ಪಡೆದಿದ್ದಾರೆ. ಬಯೋಮೆಟೀರಿಯಲ್ಸ್ ಮತ್ತು ಬಯೋ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರ ಸಂಶೋಧನೆಗೆ 5.5 ಮಿಲಿಯನ್ ಗಿಂತಲೂ ಹೆಚ್ಚಿನ ರಿಸರ್ಚ್ ಫಂಡಿಂಗ್ ದೊರೆತಿದೆ. ಇವರು ಒಬ್ಬ ಪ್ಯಾಷನೇಟ್ ಎಜುಕೇಟರ್ ಹಾಗೂ ಅಕಾಡೆಮಿಕ್ ಲೀಡರ್ ಆಗಿರುವ ಇವರಿಗೆ ಡೀನ್ಸ್ ಟೀಚಿಂಗ್ ಎಕ್ಸಲೆನ್ಸ್ ಅವಾರ್ಡ್ ಕೂಡ ಲಭಿಸಿದೆ. ವಿಜ್ಞಾನ ಮತ್ತು ಸಂಶೋಧನೆಯ ಜೊತೆಗೆ ಕರ್ನಾಟಕ ಸಂಗೀತ, ವೀಣೆ, ಟೆನ್ನಿಸ್ ಹೀಗೆ ಇತರ ಆಸಕ್ತಿಗಳು. ಸೊ ಬನ್ನಿ, ನಾವು ಮೊದಲು ಯೋಗಾಂಬ ಅವರು, ಅವ್ರನ್ನ ಪ್ರೀತಿಯಿಂದ ಎಲ್ಲ ಯೋಗಿ ಅಂತ ಕರೀತಾರೆ, ಅವ್ರನ್ನ ನಮ್ಮ ಅಪ್ಪು ಕಾರ್ಯ ಅಪ್ಪು ರೇಡಿಯೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಯೋಗಿ ಅವರೇ, ನಿಮ್ಗೆ ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸುಸ್ವಾಗತ.
3: ಥ್ಯಾಂಕ್ ಯು ಜ್ಯೋತ್ಸನಾ ಅವರೇ, ಥ್ಯಾಂಕ್ ಯು, ವೆರಿ ನೈಸ್, ವೆರಿ ವೆಲ್ಕಮ್ ಮಾಡಿರೋದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ.
2: ಥ್ಯಾಂಕ್ ಯು ಸೋ ಮಚ್ ಯೋಗಿ ಅವರೇ, ನೀವು ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಬಂದಿರೋದು. ಸೊ ನಾನು ಯೋಗಿ ಅವ್ರದ್ದು ನಾನೊಂದು ಕಿರುಪರಿಚಯ ಮಾಡಿಕೊಟ್ಟೆ. ಸೊ ಬನ್ನಿ, ಯೋಗಿ ಅವರ ಮೂಲಕನೇ ತಿಳ್ಕೊಳ್ಳೋಣ ಅವರ ಒಂದು ಹಿನ್ನೆಲೆ ಮತ್ತೆ ಬ್ಯಾಕ್ಗ್ರೌಂಡ್ ಬಗ್ಗೆ. ಯೋಗಿ ಅವರೇ,
3: ನಾನು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ದೆ, ಅದಾದ ಮೇಲೆ ನಾನು ಒಂದು ಕಂಪನಿಯಲ್ಲಿ ಸೇರ್ಕೊಂಡೆ. ಅದನ್ನ ನಾನು ಈ ಪೆಟ್ರೋಲಿಯಂ ಪೈಪ್ಸ್ ಹಾಕ್ತಾರೆ ನೋಡಿ, ಅದು ಒಂದು ಹೇಗೆ ಹಾಕ್ತಾರೆ ಮತ್ತೆ ಅದರದ್ದು ಸಾಯಿಲ್ದು ಹೇಗೆ ಟೆಸ್ಟ್ ಮಾಡಬೇಕು, ಆ ಒಂದು ಕಂಪನಿನಲ್ಲಿ ನಾನು ಜಾಯಿನ್ ಆದೆ. ಆವಾಗ ನನಗೊಂದು ಅವಕಾಶ ದೊರಕಿತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ರಿಸರ್ಚ್ ಲ್ಯಾಬ್ ಅಲ್ಲಿ ಕೆಲಸ ಮಾಡೋದಕ್ಕೆ. ಅಲ್ಲಿ ಪ್ರೊಫೆಸರ್ ಲಹಿರಿ ಅಂತ ಇದ್ರು, ತುಂಬ ಇನ್ಸ್ಪಿರೇಷನಲ್ ಪ್ರೊಫೆಸರ್ ಅವರು. ಅವರೊಂದಿಗೆ ಸ್ವಲ್ಪ ದಿನ ಕೆಲಸ ಮಾಡುವಾಗ ನನಗೆ ಜಾಸ್ತಿ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಅಲ್ಲೊಂದು ವಾತಾವರಣನೇ ಬೇರೆ, ಅದು ಒಂದು ವಾತಾವರಣದಿಂದ ರಿಸರ್ಚ್ ಅಲ್ಲಿ ಇಂಟ್ರೆಸ್ಟ್ ಹಾಗಾಗಿ ಬರುತ್ತೆ ಅಲ್ಲಿ. ಸೊ ಅಲ್ಲಿ ತುಂಬಾ ವಿಶ್ವವಿಖ್ಯಾತ ವಿಜ್ಞಾನಿಗಳು ಬರ್ತಾ ಇದ್ರು, ಅಲ್ಲಿ ಅವರು ಇದು ಭಾಷಣ ಕೊಡ್ತಾ ಇದ್ರು. ಅವಾಗ ಒಂದು ಸೆಲ್ ಬಯಾಲಜಿನಲ್ಲಿ ಇದು ಭಾಷಣ ಕೊಡುವಾಗ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಇಂಜಿನಿಯರಿಂಗ್ ಅಲ್ಲಿದ್ದಾಗ ನಾನು ಅವೆಲ್ಲ ಏನು ಅಷ್ಟೊಂದು ಇದು ಇಂಟ್ರೊಡಕ್ಷನ್ ಇರಲಿಲ್ಲ, ಅಲ್ಲಿ ನನಗೆ ಇದರದ್ದು ಇಂಟ್ರೊಡಕ್ಷನ್ ಆಯಿತು. ಅದಾದಮೇಲೆ ಒಂದು ಉತ್ಸಾಹ ಬಂತು, ಇದನ್ನು ಬಯೋಟೆಕ್ನಾಲಜಿ ಅಂದರೆ ಏನು, ಅದನ್ನು ಹೇಗೆ ಓದಬೇಕು, ನಾನು ಇಂಜಿನಿಯರಿಂಗು ನಾನು ಅದನ್ನು ಓದೋಕ್ಕಾಗುತ್ತಾ ಅಂತ. ಅದಾದಮೇಲೆ ನಾನು ಆಸ್ಟ್ರೇಲಿಯಾ ಕ್ವೀನ್ಸ್ಲ್ಯಾಂಡ್ ಯೂನಿವರ್ಸಿಟಿನಲ್ಲಿ ಬಯೋಟೆಕ್ನಾಲಜಿ ಎಂ ಎಸ್ ಮಾಡಿದೆ. ಆವಾಗ ಒಂದು ಪ್ರಾಜೆಕ್ಟ್ ಇತ್ತು, ಅದು ಬಯೋಮೆಟೀರಿಯಲ್ ಅಂತ ಇದು ಆರ್ಟಿಫಿಷಿಯಲ್ ಪ್ಯಾನ್ಕ್ರಿಯಾಸ್ ಮಾಡ್ತಾರೆ ಇರುತ್ತಲ್ವಾ, ಅದು ಒಂದು ಪ್ರಾಜೆಕ್ಟ್ ಅಲ್ಲಿ ನನಗೆ ಒಂದು ಅವಕಾಶ ಸಿಕ್ತು. ಅವಾಗ ಒಂದು ಕೆಮಿಕಲ್ ಇಂಜಿನಿಯರ್ ಬೇಕಾಗಿತ್ತು ಆ ಪ್ರಾಜೆಕ್ಟ್ಗೆ. ಸೊ ನನಗೆ ಬಯೋಟೆಕ್ನಾಲಜಿ ಒಂದು ಸ್ವಲ್ಪ ನಾಲೆಜ್ ಇರೋದ್ರಿಂದ ಪ್ಲಸ್ ಈ ಕೆಮಿಕಲ್ ಇಂಜಿನಿಯರಿಂಗ್ ನಾಲೆಜ್ ಇರೋದ್ರಿಂದ ಆ ಒಂದು ಪ್ರಾಜೆಕ್ಟ್ಗೆ ನನಗೆ ಸೆಲೆಕ್ಟ್ ಆಯಿತು.
2: ಓಕೆ,
3: ಅದು ಒಂದು ನನಗೆ ಒಂದು ಪಾತ್ವೆ ಇದು ಈ ಫೀಲ್ಡ್ ಗೆ ಬರೋದಕ್ಕೆ
2: ಪೆಟ್ರೋಲಿಯಂ ಇದು
3: ಅಲ್ಲಿಂದ ನಾನ್ ಇವಾಗ ಬಯೋ ಮೆಡಿಕಲ್ ಇಂಜಿನಿಯರಿಂಗ್ ಗೆ ಅದೊಂದು ಪಾತ್ವೆ ಆಯ್ತು ನನಗೆ. ಅಲ್ಲಿಂದ ನಂದು ಅಕಾಡೆಮಿಕ್ ಜರ್ನಿ ಅದರಿಂದ
2: ಶುರು ಆಯ್ತು. ಸೊ ನೀವು ಯಾವ ಈಗ ನೀವು ನಿಮ್ಮ ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ ಹೇಳ್ಬೇಕಂದ್ರೆ ನೀವು ಯಾವ ಊರವರು? ನೀವು ಒಂದು ಇಂಡಿಯಾದಿಂದ ಬಂದಿರೋದು, ನಮ್ಮ ಊರವರೇ ಕೂಡ, ಕನ್ನಡ ಎಲ್ಲ ಮಾತಾಡ್ತೀರಾ. ಸೊ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆನು ಹೇಳಿ.
3: ಬ್ಯಾಕ್ ಗ್ರೌಂಡ್ ಅಂದ್ರೆ ನಾನ್ ಓದಿರೋದು ಬೆಂಗಳೂರಲ್ಲಿ, ಆದ್ರೆ ನನಗೆ ತುಂಬಾ ನನಗೆ ಒಂದು ಇದು ಹಳ್ಳಿ, ನಾನು ಹುಟ್ಟಿರೋದು ಪಾತ್ಪಾಳ್ಯ ಅಂತ ಒಂದು ಚಿಕ್ಕ ಊರು ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ, ಅಲ್ಲಿ ನಾನು ಹುಟ್ಟಿರೋದು. ಅಲ್ಲಿ ನಮ್ಮ ಅಜ್ಜಿ ಟೀಚರ್ ಆಗಿದ್ರು, ಅವ್ರು ತುಂಬಾ ಇನ್ಸ್ಪಿರೇಷನ್, ನಮ್ಮ ಫುಲ್ ಫ್ಯಾಮಿಲಿಗೆ ಅವರೊಂದು ಇನ್ಸ್ಪಿರೇಷನ್ ತರ. ನಮ್ಮ ಮನೇಲಿರೋ ಹೆಣ್ಮಕ್ಳು ಅಂದ್ರೆ ನಾವು 5 ಜನ ಹೆಣ್ಮಕ್ಳು ಎಲ್ಲಾರು ಟೀಚರ್ಸ್. ಆಮೇಲೆ ಅವರು ಅಲ್ಲಿ ಚಿಕ್ಕ ಊರಲ್ಲಿ ಇದ್ದುಕೊಂಡು ಅವ್ರದ್ದು ಒಂದು ಏನಂದ್ರೆ ವಿಷನ್ ಇದ್ದಂತೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬೇಕು, ಒಂದು ಆಗಿರೋದು ಅವ್ರ ಕೈಯಲ್ಲಿ
2: ನಿಂತ್ಕೋಬೇಕು
3: ಅನ್ನೋದು ತುಂಬಾ ಇತ್ತು ಅವರಿಗೆ. ಆವಾಗ್ಲೇ ಟೀಚರ್ ಅವರು ಆ ಡಿಸ್ಟ್ರಿಕ್ಟ್ ಅಲ್ಲಿ ಮೋಸ್ಟ್ಲಿ 3 ಜನ ಹೆಣ್ಮಕ್ಳು ಟೀಚರ್ ಆಗಿದ್ರು, ಅವರೊಬ್ಬರು. ಅದ್ರಿಂದ ಅವ್ರ ಟೀಚರ್ ಇರೋದು ಅದು ಮುಂಚೆಯಿಂದಾನು ಇತ್ತು ಅನ್ಸುತ್ತೆ. ನಮ್ಮ ಮನೇಲಿ ಎಲ್ಲಾರು ಹಾಗೆ ಇತ್ತು ಅನ್ಸುತ್ತೆ, ಅದು ಅದು ನನಗೂ ಬಂದಿದೆ ಅನ್ಸುತ್ತೆ. ಸೊ ಹಾಗಾಗಿ ಶುರುವಾಯ್ತು. ಆಮೇಲೆ ಓದುವಾಗ ಸ್ವಲ್ಪ ಕುತೂಹಲ ಇತ್ತು, ಯಾವಾಗ್ಲೂ ಇತ್ತು, ಬಟ್ ನಾನು ಸೈಂಟಿಸ್ಟ್ ಆಗ್ತೀನಿ ಅಂತ ನಾನು
2: ಅನ್ಕೊಂಡಿರ್ಲಿಲ್ಲ.
3: ಅದು ಆಪರ್ಚುನಿಟೀಸ್ ಬಂದಂಗೆ ನಾನು ಅದನ್ನ ಯೂಸ್
2: ಮಾಡ್ಕೊಂಡೋಗ್ತಾ
3: ಇರೋದ್ರಿಂದ ಅದು ಇವಾಗ ಇದು ಈ ತರ ಆಗಿದೆ.
2: ಸೊ ನೀವ್ ಅಂದ್ರೆ ನೀವು ಒಂದ್ ಟೀಚರ್ ಆಗ್ಬೇಕು ಅನ್ನೋ ತರ ಇತ್ತು ಮನ್ಸಲ್ಲಿ
3: ಇತ್ತು. ಅವರು ಒಂದು ತುಂಬಾ ಡಿಸಿಪ್ಲಿನ್ ಆದ ಹೆಂಗಸು, ತುಂಬಾ ಡಿಸಿಪ್ಲಿನ್, ತುಂಬಾ ಜಾಣೆ
2: ಟೀಚರ್ ಅಂದ್ರೆ ಡಿಸಿಪ್ಲಿನ್ ಇರ್ಲೇಬೇಕು,
3: ಎಲ್ಲ ಇತ್ತು ಅವರಿಗೆ. ಆಮೇಲೆ ಸಂಗೀತದಲ್ಲಿ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಒಂದು ಕಸೂತಿ ಮಾಡೋದ್ರಲ್ಲಿ ಅವ್ರಿಗೆ ತುಂಬಾ ಆಸಕ್ತಿ ಇತ್ತು. ಅದು ಎಲ್ಲಾರ್ಗು ಒಂದ್ ಸ್ವಲ್ಪ ಇದೆ ನಮ್ಮ ಫ್ಯಾಮಿಲಿನಲ್ಲಿ, ಹೆಣ್ಮಕ್ಳಿಗೆ ಇದೆ ಅದು. ಅದರಿಂದ ನಾನು ಹೀಗೆ ಮುಂದೆ ಬಂದೆ. ಮನೆಯಲ್ಲಿ ದೊಡ್ಡ ಮೊಮ್ಮಗಳು ಸ್ವಲ್ಪ ಇತ್ತು ಅವರಿಗೂ ಓದ್ಬೇಕು ಹೆಣ್ಮಕ್ಳು.
2: ವೆರಿ ನೈಸ್. ಅಂದ್ರೆ ಆ ಟೈಮ್ಲೇ ನಿಮ್ಮ ಅಜ್ಜಿ ಒಬ್ರು ಟೀಚರ್ ಅಂದ್ರೆ ಆ ಕಾಲದಲ್ಲಿ, ದಟ್ಸ್ ರಿಯಲಿ ಅಮೇಝಿಂಗ್ ಆಕ್ಚುಲಿ. ಸೊ ಒಂಥರ ನಿಮ್ಮ ಅಜ್ಜಿ ನಿಮ್ಮ ಒಂದು ಇನ್ಸ್ಪಿರೇಷನ್, ನಿಮ್ಮ ಐಡಲ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಅಲ್ವಾ. ಸೊ ಅವರ ಒಂದು ಇನ್ಸ್ಪೈರ್ ಆಗಿ ನೀವು ಈ ತರ ಎಲ್ಲ ಓದ್ಕೊಂಡ್ಬಂದು, ಅಂದ್ರೆ ನೀವೊಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು, ಸೊ ನೀವು ಇಲ್ಲಿ ತನಕ
3: ಬೆಳೆದಿರೋದೆಲ್ಲ ಬೆಂಗಳೂರು, ಬಟ್ ಹಳ್ಳಿ ತುಂಬಾ ನನಗೆ ಅದು ಇದು ಅಟ್ಯಾಚ್ಮೆಂಟ್
2: ಜಾಸ್ತಿ
3: ನಮ್ಗೆ. ಹಾಲಿಡೇ ಬಂದಾಗ್ಲೆಲ್ಲ ಅಲ್ಲೇ
2: ಅಲ್ಲೇ
3: ಅಲ್ಲೇ ಇದ್ದಿದ್ದು. ನಮ್ಮ ಅಜ್ಜಿ ಕೂತಾಗ್ಲಿ ಅದು ಏನೋ ಒಂದು ಅವ್ರದ್ದು ಒಂದು ಓರ ಅಂತಾರಲ್ಲ
2: ಅದು
3: ಅದೇ ಇತ್ತು.
2: ಫ್ಯಾಮಿಲಿಲೆಲ್ಲ ಟೀಚರ್ಸ್ ಅಂತಾನೆ ಹೇಳ್ಬೋದು.
3: ಹೌದು ಹೌದು ಹೌದು,
2: ಎಲ್ಲರೂ
3: ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮಂದ್ರು, ಅವ್ರ ಮಕ್ಕಳು ಇಬ್ರು, ನನ್ನ ಅತ್ತಿಗೆಯರು ಇಬ್ರು,
2: ಎಲ್ಲ ಗುರುಗಳು,
3: ಎಲ್ಲಾ ಗುರುಗಳು.
2: ಸೊ ಅಮೇಝಿಂಗ್ ಆಕ್ಚುಲಿ. ಸೊ ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ ನಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ದಕ್ಕೆ. ಸೊ ನೀವು ಆಕ್ಚುಲಿ ಯೋಗಿ ಅವರೇ, ನೀವು ಆಕ್ಚುಲಿ ಕೆಮಿಕಲ್ ಇಂಜಿನಿಯರಿಂಗ್ ನೀವು ಫಸ್ಟ್ ನೀವು ಅದನ್ನ ಪದವಿ ಪಡಿತೀರಾ ಆಕ್ಚುಲಿ ನಿಮ್ ಬ್ಯಾಕ್ ಗ್ರೌಂಡ್. ಅದಾದ್ಮೇಲೆ ನೀವು ಹೇಳಿದ್ರಿ ಮಾಸ್ಟರ್, ನೀವು ಬಯೋಟೆಕ್ನಾಲಜಿಯಲ್ಲಿ ಕೂಡ ನೀವು ಮಾಸ್ಟರ್ ಮಾಡ್ತೀರಾ, ಅದಾದ್ಮೇಲೆ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೂಡ ನೀವು PhD ಪಡಿತೀರಾ. ನೀವು ಹೇಳಿದ್ರಿ ಯಾಕೆ ನನಗೆ ಅದು ಫೀಲ್ಡ್ ನ ಚೇಂಜ್ ಮಾಡಿದೆ, ಏನಕ್ಕೆ ಒಂದು ಇಂಟ್ರೆಸ್ಟ್ ಬಂತು. ಬಟ್ ನೋಡೋದಾದ್ರೆ ಎಲ್ಲ ಅಂದ್ರೆ ಇಂಟರ್ ರಿಲೇಟೆಡ್ ತರನೇ ಇದೆ ಅಲ್ವಾ, ಈ ಒಂದು ಕೆಮಿಕಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ. ಸೊ ನನ್ನ ಕ್ವಶನ್ ಏನಂದ್ರೆ, ಏನಿದು ಒಂದು ಬಯೋಟೆಕ್ನಾಲಜಿ ಅಂದ್ರೇನು, ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂದ್ರೆ ಏನು?
3: ಸೊ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂದ್ರೆ ಒಂದು ಇಂಜಿನಿಯರಿಂಗ್ ತತ್ವಗಳು, ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇಂಜಿನಿಯರಿಂಗ್ ನ ನೀವು ಅದನ್ನ ಹೇಗೆ ಮೆಡಿಕಲ್ ಫೀಲ್ಡ್ ಗೆ ಯೂಸ್ ಮಾಡ್ಕೋಬಹುದು ಅಂತ. ಸೊ ಈ ಇಂಜಿನಿಯರಿಂಗ್ ನಲ್ಲಿ ನಾವು ಏನು ಓದ್ತೀವಿ ನೋಡಿ, ಅದು ಡಿಸೈನ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಫಂಡಮೆಂಟಲ್ಸ್ ಆಗಿರ್ಬೋದು, ಅದನ್ನ ನೀವು ಇದು ಮೆಡಿಸಿನ್ಗೆ ಅಪ್ಲೈ ಮಾಡೋದನ್ನ ಅದು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅನ್ಸುತ್ತೆ. ಇವಾಗ ಬಯೋಲಜಿನ ನೀವು ಹೇಗೆ ವ್ಯಾಕ್ಸಿನ್ಸ್ ಹೇಗೆ ಮಾಡ್ತಿರೋ, ಇಲ್ಲ ಜೀನ್ ಥೆರಪಿ, ಇಲ್ಲ ಜೀನ್ ಮೊಲಿಕ್ಯುಲರ್ ಬಯಾಲಜಿ, ಅದನ್ನ ಯೂಸ್ ಮಾಡಿಕೊಂಡು ನೀವು ಹೇಗೆ ಸಂಶೋಧನೆ ಆಗಿರಲಿ, ಅದಕ್ಕೆ ಒಂದು ಡ್ರಗ್ಸ್ ಡೆವಲಪ್ಮೆಂಟೇ ಆಗಿರಲಿ, ಇಲ್ಲ ಅಂದರೆ ನೀವು ರಿಯಾಕ್ಟರ್ಸ್ ಯೂಸ್ ಮಾಡಿಕೊಂಡು, ಇಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದನ್ನ ಹೇಗೆ ಯೂಸ್ ಮಾಡಿಕೊಂಡು ನೀವು ಅದನ್ನ ಡೆವಲಪ್ ಮಾಡಿಕೊಂಡು ಅಪ್ಲಿಕೇಶನ್ಸ್ಗೆ ಹಾಕ್ತಿರಲ್ಲ, ಅದು ಬಯೋಟೆಕ್ನಾಲಜಿ.
2: ಓಕೆ,
3: ಬಟ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡಿಕೊಂಡು ನೀವು ಮೆಡಿಸಿನ್ ಅಪ್ಲೈ ಮಾಡುತ್ತೀರಲ್ಲ, ಅದು ಅಲ್ಲ ಹೆಲ್ತ್ ಟೆಕ್ನಾಲಜಿ, ಅದು ಎರಡು ಡಿಫ್ರೆನ್ಸ್,
2: ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲ ಡಿಫ್ರೆನ್ಸ್ ಆಕ್ಚುಲಿ. ಸೊ ಬಯೋಟೆಕ್ನಾಲಜಿ, ಬಯೋಮೆಡಿಕಲ್, ಇದೊಂಥರ ಮೆಡಿಸಿನ್ ಒಂದು ಇಂಜಿನಿಯರ್ ಎಲ್ಲ ನೀವು ಅಪ್ಲೈ ಮಾಡ್ಬಿಟ್ಟು, ಸೊ ಈ ಒಂದು ಬಯಾಲಜಿನ ಒಂದು ಮೆಡಿಸಿನ್ ಜೊತೆ ನೀವು ಒಂದು ಇದು ಮಾಡ್ತೀರ ಆಕ್ಚುಲಿ. ನೀವು ಫಾರ್ ಎಕ್ಸಾಂಪಲ್ ಈಗ ಡಾಕ್ಟರ್ ಹತ್ರ ಎಲ್ಲ ಹೋದ್ರೆ ಅವ್ರ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ಎಲ್ಲ, ಸೊ ಅದನ್ನೆಲ್ಲ ನೀವೇ ಡೆವಲಪ್ ಮಾಡೋದು
3: ಬಯೋಮೆಡಿಕಲ್. ಇನ್ಸುಲಿನ್ ಪಂಪ್ ಇರುತ್ತೆ, ಅದನ್ನ ಡಿಸೈನ್ ಮಾಡೋದು.
2: ಹೌದು,
3: ಅದಕ್ಕೆ ಏನೇನ್ ಬೇಕಾಗುತ್ತೆ, ನಮ್ಮ ಒಳಗಡೆ ನಮ್ಮ ಬಾಡಿ ಒಳಗಡೆ ಹಾಕದ್ಮೇಲೆ ಅದು ಹೇಗೆ ಯೂಸ್ ಆಗುತ್ತೆ, ಸೊ ಅವೆಲ್ಲಾನು ಇಂಜಿನಿಯರಿಂಗ್ ಡಿಸೈನ್ ಕ್ರೈಟೀರಿಯಾ ಸೆಟ್ ಮಾಡೋದು ಅವೆಲ್ಲಾನು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಬರುತ್ತೆ. ಬಟ್ ವ್ಯಾಕ್ಸಿನ್ಸ್ ಡೆವಲಪ್ ಮಾಡೋದೇ ಆಗ್ಲಿ, ಅದು ಇಲ್ಲ ಪ್ಲಾಂಟ್ ಟೆಕ್ನಾಲಜೀಸ್ಗೆ ಅಪ್ಲೈ ಮಾಡೋದೇ ಆಗ್ಲಿ, ಇವಾಗ ಮಾಡಿಫೈ ಮಾಡ್ತಿರಲ್ಲ ಜೆನೆಟಿಕ್ ಮಾಡಿಫಿಕೇಶನ್, ಅದು ಬಯೋಟೆಕ್ನಾಲಜಿಗೆ
2: ರಿಲೇಟ್ ಮಾಡುತ್ತೆ. ಸೊ ನೀವೊಂದು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ ನೀವೊಂದು ಸೀನಿಯರ್ ಲೆಕ್ಚರರ್ ಆಗಿ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ಹಾಗೆ ನೀವು ಹಿರಿಯ ಉಪನ್ಯಾಸಕಿ ಅಂದ್ರೆ ಸೀನಿಯರ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತೀರಾ, ಹಾಗೆ ಸೆಲ್ ಮೆಟೀರಿಯಲ್ ಇಂಟರ್ಫೇಸ್ ರಿಸರ್ಚ್ ನ ಲ್ಯಾಬ್ ನ ಮುಖ್ಯಸ್ಥರು ಕೂಡ ನೀವು ಆಗಿದ್ದೀರಾ. ಸೊ ಈ ಒಂದು ಸೆಲ್ ಮೆಟೀರಿಯಲ್ ಇಂಟರ್ಫೇಸ್ ಮತ್ತು ಬಯೋಮೆಟೀರಿಯಲ್ ಸಂಶೋಧನೆ ಬಗ್ಗೆ ಹಾಗೂ ಭವಿಷ್ಯದಲ್ಲಿ ಅದು ರೋಗಿಗಳ ಚಿಕಿತ್ಸೆಗೆ ಹೇಗೆ ಸಹಾಯ ಮಾಡುತ್ತೆ ಅದನ್ನ ತಿಳಿಸಿ. ಸೊ ಅದಕ್ಕಿಂತ ಮುಂಚೆ ಏನದು ಸೆಲ್ ಮೆಟೀರಿಯಲ್ ಇಂಟರ್ಫೇಸ್ ಅಂದ್ರೆ ಏನು ಅದನ್ನ ಹೇಳಿ.
3: ಕರೆಕ್ಟ್, ಸೆಲ್ ಅಂದ್ರೆ ಇವಾಗ ಜೀವಕೋಶಗಳು, ಆಮೇಲೆ ಈ ಮೆಟೀರಿಯಲ್ ಅಂದ್ರೆ ಈ ಮೆಟಲ್ಸೇ ಆಗಿರ್ಲಿ ಇಲ್ಲ ಸೆರಾಮಿಕ್ಸೆ ಆಗಿರ್ಲಿ ಇಲ್ಲ ಪಾಲಿಮರ್ಸೇ ಆಗಿರ್ಲಿ, ಅದನ್ನ ನೀವು ಯೂಸ್ ಮಾಡ್ಬೋದು. ಇವಾಗ ಸ್ವಲ್ಪ ಏನಾದರೂ ಡಿಸೀಸ್ ಬಂದು ಅದೇ ಇವಾಗ ಸೊಂಟ ಸ್ವಲ್ಪ ಜನಕ್ಕೆ ಫೇಲ್ ಆಗಿರುತ್ತೆ, ಇದು ನೋವಿರುತ್ತೆ ಏಜ್ ಆಗಿರೋರಿಗೆ, ಅದು ನೀವು ಆರ್ಟಿಫಿಷಿಯಲ್ ಆಗಿ ನೀವು ಟೈಟಾನಿಯಮ್ ಇಲ್ಲ ಸ್ಟೀಲ್ ಅದನ್ನ ಯೂಸ್ ಮಾಡ್ತೀವಲ್ವಾ, ಅದು ರೀಪ್ಲೇಸ್ ಮಾಡೋದಕ್ಕೆ
2: ಇಂಪ್ಲಾಂಟ್ಸ್ ಮಾಡೋದು. ಹೌದು,
3: ಇವಾಗ ಅದು ಮಾಡಕ್ಕೆ ಮುಂಚೆ ನಮ್ಮ ಬಾಡಿ ಒಳಗಡೆ ಹಾಕಿದ್ಮೇಲೆ ಅದು ಸೆಲ್ಸ್ ಅದ್ರ ಜೊತೆಯಲ್ಲಿ ಇಂಟರಾಕ್ಟ್ ಆಗಕ್ಕೆ ಶುರುವಾಗುತ್ತೆ.
2: ಹೌದು,
3: ಅದು ಇಂಟರಾಕ್ಟ್ ಆಗುವಾಗ ಅದು ಒಂದೊಂದ್ಸತಿ ಸರಿಯಾಗಿ ಇರುತ್ತೋ ಇಲ್ವೋ ಅವಕ್ಕೆ ಹೇಗೆ ಅದು ರೆಸ್ಪಾಂಡ್ ಆಗುತ್ತೆ ಅದು ನಾವು ಮುಂಚೆನೆ ಸಂಶೋಧನೆ ಮಾಡಬೇಕು.
2: ಹೌದು,
3: ಇಲ್ಲ ಅಂದ್ರೆ ಅದು ಎಕ್ಸ್ಟರ್ನಲ್ ಮೆಟೀರಿಯಲ್
2: ಫಾರಿನ್ ಆಬ್ಜೆಕ್ಟ್ ತರ.
3: ಹೌದು, ಅದನ್ನ ಒಳಗಡೆ ಹಾಕಿದ್ಮೇಲೆ ನಮ್ ಬಾಡಿಗೆ ಅದು ಫಾರಿನ್ ಅನ್ಸುತ್ತೆ ಮತ್ತೆ ಇನ್ಫೆಕ್ಷನ್ಸ್ ಆಗೋದೇ ಆಗ್ಲಿ ಅದು ಇರುತ್ತೆ. ಸೊ ಅದು ಫಸ್ಟೇ ನಾವು ಹೇಗೆ ಇದು ಇಂಟರಾಕ್ಟ್
2: ಆಗುತ್ತೆ ಅನ್ನೋದು,
3: ಇದು ಬಾಡಿ ಒಳಗಡೆ ಹಾಕಕ್ಕಿಂತ ಮುಂಚೆ ಇದು ಹೇಗಿರುತ್ತೆ, ಒಳಗಡೆ ಹಾಕದ್ಮೇಲೆ ಹೇಗೆ ಬಾಡಿ ಫ್ಲೂಯಿಡ್ಸ್ ಜೊತೆಲಿ ಅದು ಹೇಗೆ
2: ಬೆರೆಯುತ್ತೆ,
3: ಅದು ಆಗೋದಿಲ್ಲ ಅಂದ್ರೆ ಆ ಮೆಟೀರಿಯಲ್ಸ್ ನಾವು ಯೂಸ್ ಮಾಡಕ್ ಆಗೋಲ್ಲ.
2: ಹೌದು,
3: ಸೊ ಅದನ್ನ ನಾವು ಸಂಶೋಧನೆ ಮುಂಚೆನೆ ಮಾಡ್ತೀವಿ. ಅದು ಬಯೋ ಮೆಟೀರಿಯಲ್, ಇವಾಗ ನಾವು ಕಾಂಟ್ಯಾಕ್ಟ್ ಲೆನ್ಸಸ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಸ್ಕಿನ್ ಒಂದೊಂದ್ಸತಿ ಬರ್ನ್ಸ್ ಆಗಿರತ್ತಲ್ಲ ಅವಾಗ ಅದನ್ನ ಅಪ್ಲೈ ಮಾಡ್ತೀವಲ್ಲ, ಅದ್ ನಾವು ರಿಪೇರ್ ಮಾಡ್ತೀವಿ.
2: ಹೌದು, ಡ್ಯಾಮೇಜ್ ಮಾಡ್ತೀರಾ. ಹೌದು,
3: ಸೆಲ್ಸ್ ಅಲ್ಲ ಟಿಶ್ಯೂಸ್ ಅದು ರಿಪೇರ್ ಆಗಿರತ್ತಲ್ವಾ, ಅದು ಯಾವುದೇ ಕಾರಣಕ್ಕಾಗಿರ್ಬೋದು.
2: ಹೌದು,
3: ಅದನ್ನ ನಾವು ರಿಪೇರ್ ಮಾಡಕ್ಕಿಂತ ಮುಂಚೆ ಇದು ಮೆಟೀರಿಯಲ್ ಸ್ಕ್ಯಾಫೋಲ್ಡ್ ತರ, ಇವಾಗ ಬಿಲ್ಡಿಂಗ್ ಇರುತ್ತಲ್ವಾ ಅದಕ್ಕೆ ಮುಂಚೆ ಸ್ಕ್ಯಾಫೋಲ್ಡಿಂಗ್
2: ಹಾಕ್ತಾರೆ.
3: ಇವಾಗ ಬಿಲ್ಡಿಂಗ್ ಅದು ಮೇಲೆ ಬರ್ತಾ ಇರಂಗೆ ಅದು ಸ್ಕ್ಯಾಫೋಲ್ಡಿಂಗ್ ನ ತೆಗಿಬೇಕಾಗುತ್ತೆ.
2: ಹೌದು,
3: ಅದು ಎಕ್ಸಾಕ್ಟ್ಲಿ
2: ಅದೇ
3: ಸ್ಕ್ಯಾಫೋಲ್ಡ್ ತರ ಇದು
2: ಇರುತ್ತೆ.
3: ಸೊ ಸೆಲ್ಸ್ ಒಳಗಡೆ
2: ಮಾಡಿದ್ರಿ,
3: ಸೆಲ್ಸ್ ಒಳಗಡೆ ಹೋಗಿ ಅದು ಒಳಗಡೆ ಇಂಟರಾಕ್ಟ್ ಆಗಿ ಮತ್ತೆ ಟಿಶ್ಯೂ ಅದಕ್ಕೆ ಒಂಥರ ಮಾಸ್ಕ್ ಇರುತ್ತೆ. ಸ್ಲೋಲಿ ಅದು ಡೆವಲಪ್ ಆದ್ಮೇಲೆ ಈ ಮೆಟೀರಿಯಲ್ ಹೋಗುತ್ತೆ ಬಾಡಿ ಒಳಗಡೆಯಿಂದ ಮತ್ತೆ ಆಚೆವರೆಗೂ ಬರುತ್ತೆ. ಅದು ಒಂಥರದ್ದು. ಇನ್ನೊಂದ್ ತರದ್ದು ಒಳಗಡೆನೆ ಇರುತ್ತೆ. ಇವಾಗ ವಯಸ್ಸಾಗಿರೋರ್ಗೆ ಇಲ್ಲ ಕಾಲ್ ಮುರಿದವ್ರಿಗಿರುತ್ತೆ ಅವಾಗ ಒಳಗಡೆ ಇರುತ್ತಲ್ಲ ಹಾಗೆ ಇರ್ಬೇಕದು, ರೀಪ್ಲೇಸ್ ಆಗೋ ಅಷ್ಟು ಬೇಗ ಮಾಡಕ್ ಆಗಲ್ಲ. ಸೊ ಅದು ಹೇಗೆ ಇಂಟರಾಕ್ಟ್ ಮಾಡುತ್ತೆ ಅದು ಬೇರೆ ಬೇರೆ ಮೆಟೀರಿಯಲ್ಸ್.
2: ಪ್ರತಿಯೊಂದು ಫಾರಿನ್ ಆಬ್ಜೆಕ್ಟ್ಸ್ ಅನ್ನ ಬಾಡಿಗೆ ಇಂಪ್ಲಾಂಟ್ ಮಾಡಿದಾಗ ನೀವು ಪ್ರತಿಯೊಂದ್ರ ಬಗ್ಗೆ ಯು ಹ್ಯಾವ್ ಟು ರಿಸರ್ಚ್
3: ರಿಸರ್ಚ್ ಮಾಡ್ಬೇಕು. ಅದು ಎಷ್ಟು ದಿನ
2: ಇರುತ್ತೆ, ಯಾವ ತರ ಅದು ಒಂದು ರಿಯಾಕ್ಟ್ ಆಗುತ್ತೆ, ಅದರಿಂದ ಏನಾದ್ರು ಅಲರ್ಜೀಸ್ ಆಗತ್ತಾ, ಇನ್ಫೆಕ್ಷನ್ ಆಗತ್ತಾ. ಸೊ ಪ್ರತಿಯೊಂದಕ್ಕೂ ಸೊ ನೀವೊಂದು ಸ್ಟಡಿ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಹಾರ್ಟ್ ಇಂಪ್ಲಾಂಟ್ ಎಲ್ಲ ಮಾಡ್ತಾರೆ. ಸೊ ನೀವಂದ್ರೆ ಬೋನ್ಸ್ ಎಲ್ಲ ಫ್ರಾಕ್ಚರ್ ಆಗತ್ತೆ ಅಲ್ಲಿಗೂ ಕೂಡ ಸರ್ಜರಿಗೆಲ್ಲ ಒಂದು ಇಂಪ್ಲಾಂಟ್ ಮಾಡ್ತಾರೆ. ಸೊ ಜಾಯಿಂಟ್ಸ್ ಗಳಿಗೆಲ್ಲ ಇರ್ಬೋದು. ಸೊ ಪ್ರತಿಯೊಂದನ್ನು ಸೊ ದಿಸ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ದಟ್ಸ್ ಹೌ ಯು ಯೂಸ್. ಸೊ ಎಸ್ಪೆಷಲಿ ನಿಮ್ಮ ಒಂದು ಸೆಲ್ ಮೆಟೀರಿಯಲ್ ಇಂಟರ್ಫೇಸ್ ಸೊ ಅದನ್ನ ನೀವು ಇದರಲ್ಲಿ ಯೂಸ್ ಮಾಡ್ತೀರಾ, ಹೇಗೆ ಈ ಒಂದು ಫಾರಿನ್ ಆಬ್ಜೆಕ್ಟ್ ಈ ಸೆಲ್ಸ್ ಜೊತೆ ಟಿಶ್ಯೂಸ್ ಜೊತೆ ಎಲ್ಲ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ.
3: ಆಮೇಲೆ ಈ ಪಾಲಿಮರ್ಸ್ ನ ನಾವು ಮಾಡೆಲ್ ತರನು ಡೆವಲಪ್ ಮಾಡಬಹುದು. ಇವಾಗ ಟ್ಯೂಮರ್ಸ್ ಇರುತ್ತಲ್ವಾ, ಅದು ನಮ್ಮ ಟ್ಯೂಮರ್ ಎಕ್ಸ್ಟ್ರಾ ಸೆಲ್ಯುಲಾರ್ ಮೇಟ್ರಿಕ್ಸ್ ಜೊತೆಲ್ಲಿ ಇರುತ್ತೆ ಅದು.
2: ಹೌದು,
3: ಅದು ನಾವು ಪಾಲಿಮರ್ಸ್ ಜೊತೆಲಿ ಅದನ್ನ ಮಾಡೆಲ್ ಮಾಡಬಹುದು ಆಚೆಗಡೆ ಲ್ಯಾಬ್ ಒಂದ್ ಆಚೆಗೆ ಮಾಡ್ಬಿಟ್ಟು ಯಾವ ಡ್ರಗ್ ಅದಕ್ಕೆ ಯೂಸ್ ಆಗುತ್ತೆ, ಯೂಸ್ಫುಲ್ ಆಗಿ ಅದು ಇಂಟರಾಕ್ಟ್ ಆಗುತ್ತೆ, ಅದನ್ನ ನಾವು ಲ್ಯಾಬ್ ಇಂದ ಅಲ್ಲೇ ಎಲ್ಲ ಈ ತರ ಸಂಶೋಧನೆ ಮಾಡಿ ಅದಾದ್ಮೇಲೆ ಪ್ರಿಸ್ಕ್ರೈಬ್, ಓ ಈ ಪರ್ಟಿಕ್ಯುಲರ್ ಡ್ರಗ್ ಇದು ಟಾರ್ಗೆಟ್ ವರ್ಗೂ, ಟ್ಯೂಮರ್ ಹತ್ರ ಇರೋ ಟಾರ್ಗೆಟ್ ವರ್ಗೂ ಹೋಗುತ್ತೆ, ಇಲ್ಲ ಅದು ಆಚೆ ಕಡೆ ಇರೋ ಮೇಟ್ರಿಕ್ಸ್ ತರ ಇರುತ್ತಲ್ವಾ ಅಲ್ಲೇ ಏನಾದ್ರು ಟ್ರ್ಯಾಪ್ ಆಗಿದ್ರೆ ಮತ್ತೆ ನಾವು ಆತರ ಎಲ್ಲ ನಾವು ಈ ಮೆಟೀರಿಯಲ್ಸ್ ನ ಯೂಸ್ ಮಾಡ್ತೀವಿ.
2: ಓಕೆ, ಸೊ ನೀವು ಒಂಥರ ಡಾಕ್ಟರ್ ತರನೇ.
3: ಡಾಕ್ಟರ್ ಇಲ್ಲ, ಡಾಕ್ಟರ್ ಜೊತೆ ನಾವು ಬಹಳ ಕೆಲಸ
2: ಮಾಡ್ತೀವಿ, ಇದ್ರ ನಾಲೆಜ್ ಕೂಡ ಇರ್ಲೇಬೇಕಲ್ಲ. ಒಂದು
3: ಹೌದು,
2: ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಓನ್ಲಿ ದ ಟೆಕ್ನಿಕಲ್ ಸೈಡ್ ಆಫ್ ಇಟ್, ಸೊ ನಿಮ್ಗೆ ಒಂದು ಬಯಾಲಜಿ ಈ ಒಂದು ಇದ್ರ ಹ್ಯೂಮನ್ ಬಯಾಲಜಿ ಬಗ್ಗೆನು ಕೂಡ ಎಲ್ಲ ಒಂದು ತಿಳ್ಕೊಬೇಕಾಗುತ್ತೆ ಅಲ್ವಾ.
3: ನಾವು ಕ್ಲಿನಿಷಿಯನ್ಸ್ ಜೊತೆ ಅದಕ್ಕೆ ಕೆಲಸ ಮಾಡ್ತೀವಿ, ಯಾಕಂದ್ರೆ ಅವರು ಏನ್ ಬೇಕು ಅವ್ರಿಗೆ ಟ್ರೀಟ್ಮೆಂಟ್ಗೆ ಯಾವ ತರ ನಾವು ಸಪೋರ್ಟ್ ಮಾಡಬಹುದು.
2: ಓಕೆ,
3: ಸೊ ಥ್ರೂ ಎಂಜಿನಿಯರಿಂಗ್.
2: ಓಕೆ,
3: ಸೊ ಅದು ನಾವು ಸ್ವಲ್ಪ ಇಂಟರಾಕ್ಟ್ ಮಾಡ್ತೀವಿ.
2: ಓಕೆ, ಸೊ ನೀವು ಲ್ಯಾಬ್ ಅಲ್ಲಿ ಅಂತ ಹೇಳಿದಾಗ ನಂಗೆ ಒಂದು ಇಂಟ್ರೆಸ್ಟಿಂಗ್ ಆಕ್ಚುಲಿ. ಸೊ ಯಾಕಂದ್ರೆ ನಾವು ಹ್ಯೂಮನ್ ಮೇಲೆ ಪ್ರಯೋಗ ಮಾಡೋಕ್ಕಾಗಲ್ವಾ, ಮಾಡೋಕ್ಕಾಗಲ್ವಲ್ಲ. ಸೊ ನೀವೇನಾದ್ರು ಬೇರೆ ಒಂದು ಜೀವಿ ಜೊತೆ ಎಲ್ಲ ಇದನ್ನೆಲ್ಲ ಟೆಸ್ಟ್ ಮಾಡ್ತೀರಾ, ಯಾವ ರೀತಿ ಟೆಸ್ಟ್ ಮಾಡ್ತೀರಾ ಇದೆಲ್ಲ ಒಂದು?
3: ಅದೇ ಇವಾಗ ಹೊಸ ರಿಸರ್ಚ್ ಡೈರೆಕ್ಷನ್ ಈ ಫೀಲ್ಡ್ ಅಲ್ಲಿ, ಅಂದ್ರೆ ಮೈಕ್ರೋಫ್ಲೂಯಿಡಿಕ್ ಡಿವೈಸಸ್ ಅಂತಾನು ಬರುತ್ತೆ. ಅಲ್ಲಿ ಆರ್ಗನ್ ಆನ್ ಚಿಪ್ ಅನ್ನೋದು ಒಂದು ಹೊಸ ಡೈರೆಕ್ಷನ್ಸು ಇದೆ. ಮಿನಿಯೇಚರ್ ಲೆವೆಲ್ ಅಲ್ಲಿ ನಾವು ಡೆವಲಪ್ ಮಾಡಬಹುದು, ಅಲ್ಲೇ ಟೆಸ್ಟ್ ಮಾಡಬಹುದು. ಮಿನಿಯೇಚರ್ ತರ ಮಾಡ್ತಾ ಇದಾರೆ, ಆದ್ರೆ ನನ್ನ ಲ್ಯಾಬ್ ಅಲ್ಲಿ ಫುಲ್ ಅದು ಇಲ್ಲ. ಬಟ್ ಮೈಕ್ರೋಫ್ಲೂಯಿಡಿಕ್ ಡಿವೈಸಸ್ ನಾವು ಯೂಸ್ ಮಾಡ್ತೀವಿ, ಈ ಸೆಲ್ ನ ಯೂಸ್ ಮಾಡ್ತೀವಿ ನಾವು. 3D ಮಾಡೆಲ್ಸ್ ತರ ಡೆವಲಪ್ ಮಾಡ್ತೀವಿ, ಅದನ್ನ ಸ್ಫೀರಾಯ್ಡ್ಸ್ ಅಂತಾರೆ. ಅದನ್ನ ಮತ್ತೆ ಪಾಲಿಮರ್ ಮೆಟೀರಿಯಲ್ ಜೊತೆಲಿ ಮಿಕ್ಸ್ ಮಾಡಿ ಅದಕ್ಕೊಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ. ಒಳಗಡೆ ಇರೋ ಎನ್ವೈರನ್ಮೆಂಟ್
2: ಹೇಗೆ ನಮ್ಮ ಬಾಡಿ ಒಳಗೆ ಇರುತ್ತೆ
3: ಕ್ರಿಯೇಟ್ ಮಾಡಿ ಟೆಸ್ಟ್ ಮಾಡ್ತೀವಿ.
2: ಸೊ ಅದು ಇಂಟ್ರೆಸ್ಟಿಂಗ್. ಸೊ ನಾವು ಯಾವಾಗ್ಲೂ ನಾನು ಕೇಳ್ದಾಗೆಲ್ಲ ಈ ಮೌಸ್ಗೆ ಟೆಸ್ಟ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರಲ್ವಾ ಮುಂಚೆ ಎಲ್ಲ, ಒಂದು ಇಲ್ಲಿಗಳ
3: ಹೌದು ಅದನ್ನ ಕಮ್ಮಿ ಮಾಡೋದಕ್ಕೆ ನೋಡ್ತಾ ಇರೋದು,
2: ಅದು ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಅನ್ನೋದಕ್ಕೆ,
3: ಅದು ಕಮ್ಮಿ ಮಾಡೋದಕ್ಕೆ ಈ ಮೆಟೀರಿಯಲ್ಸ್ ತುಂಬಾ ಯೂಸ್ ಆಗುತ್ತೆ.
2: ಓಕೆ, ವೆರಿ ಇಂಟ್ರೆಸ್ಟಿಂಗ್. ಸೊ ಬನ್ನಿ, ನಮ್ಮ ಸಂದರ್ಶನ ಯೋಗಿಯವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಯೋಗಿ ಅವರು ಅವರ ಒಂದು ಬ್ಯಾಕ್ಗ್ರೌಂಡ್, ಅವರ ಹಿನ್ನೆಲೆಯ ಬಗ್ಗೆ ಎಲ್ಲ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಹೇಳಿದ್ರು ಅವರ ಅಜ್ಜಿಯವರ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾ ಇದ್ರು ಯೋಗಿಯವರು. ಸೊ ಅವರ ಅಜ್ಜಿಯವರು ಆ ಟೈಮಲ್ಲೇ ಒಂದು ಟೀಚರ್ ಆಗಿದ್ರು, ವೆರಿ ಡಿಸಿಪ್ಲಿನ್ಡ್ ಅಂತ ಹೇಳ್ತಾ ಇದ್ರು. ಸೊ ಯೋಗಿ ಅವ್ರಿಗೆ ಅವರೇ ಒಂದು ಇನ್ಸ್ಪಿರೇಷನ್. ಸೊ ಅದೇ ಅವರ ಒಂದು ಫ್ಯಾಮಿಲಿ ಬ್ಲಡ್ ಅಲ್ಲಿ ಅಂತ ಹೇಳ್ಬೋದು, ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಂದು ಟೀಚರ್ ಅಂತ ಹೇಳ್ತಾ ಇದ್ರು. ಸೊ ಯೋಗಿ ಅವರು ಶಿ ನೆವರ್ ಇಮ್ಯಾಜಿನ್ ದಟ್ ಶಿ ಗೋನ್ ಬಿ ಎ ಸೈಂಟಿಸ್ಟ್ ಅಂತ. ಸೊ ವಿ ಹ್ಯಾವ್ ದ ಸೈಂಟಿಸ್ಟ್ ಡಾಕ್ಟರ್ ಯೋಗಿ ಅವರು. ಸೊ ನಮ್ಮ ಸಂದರ್ಶನ ಯೋಗಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಯೋಗಿ ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಈ ಒಂದು ಹಾಡು ಇಷ್ಟ ಅಂತ, ನೇಸರ ನೋಡು ಅಂತ. ಇದು ಕಾಕನ ಕೋಟೆ ಅನ್ನೋ ಒಂದು ಕನ್ನಡ ಮೂವಿಯ ಸಾಂಗ್ ಇದು. ಸೊ ತುಂಬಾ ಹಳೆಯ ಸಾಂಗು, ಅದು ಕೂಡ ಅವ್ರ ಅಜ್ಜಿಯ ಇನ್ಸ್ಪಿರೇಷನ್. ಸೊ ಬನ್ನಿ ಈ ಹಾಡನ್ನ ಕೇಳೋಣ, ನಮ್ಮ ಸಂದರ್ಶನ ಯೋಗಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ.

0: ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೊಬಹುದು. ಹಾಗೆ ನಮ್ದು ಐ ಹಾರ್ಟ್ ಆಪ್, ಕಮ್ಯುನಿಟಿ ಪ್ಲಸ್ ಆಪ್, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಕನೆಕ್ಟ್ ಎಫ್ ಎಂ 100.9 ಅಂತ ಸರ್ಚ್ ಮಾಡೋದ್ರಿಂದ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ನಮ್ಮ ಈ ಒಂದು ಕಾರ್ಯಕ್ರಮನ ನೀವು ಕೇಳಬಹುದು. ಹಾಗೆ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಇಂಟರ್ವ್ಯೂ ವಿಡಿಯೋಸ್ ನೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ, ನಿಮ್ಗೆ ಅದರ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ನಮ್ಮ ಸಂದರ್ಶನ ಯೋಗಿ ಯೋಗಾಂಬ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಬಹಳ ಚೆನ್ನಾಗಿ ಬಯೋಟೆಕ್ನಾಲಜಿ ಅಂದ್ರೇನು, ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂದ್ರೇನು, ಈ ಒಂದು ಸೆಲ್ ಮೆಟೀರಿಯಲ್ ಇಂಟರ್ಫೇಸ್ ಅಂತ ಅಂದ್ರೆ ಏನು, ಅದರ ಒಂದು ರಿಸರ್ಚ್ ಬಗ್ಗೆ ಎಲ್ಲ ಏನು ಅಂತೆಲ್ಲ ಬಹಳ ಚೆನ್ನಾಗಿ ಒಂದು ಬಾಡಿಗೆ ಒಂದು ಫಾರಿನ್ ಆಬ್ಜೆಕ್ಟ್ ನ ನಾವೆಲ್ಲ ಹಾಕಿದಾಗ ಬಾಡಿ ಹೇಗೆ ಅದಕ್ಕೆ ಒಂದು ರಿಯಾಕ್ಟ್ ಮಾಡುತ್ತೆ, ಅದಕ್ಕೆ ಏನಾದ್ರು ಇನ್ಫೆಕ್ಷನ್ ಆಗುತ್ತೆ, ಅದು ಹೇಗೆ ಒಂದು ಇಂಟರ್ಫೇಸ್ ಮಾಡುತ್ತೆ ಅನ್ನೋ ಒಂದು ಬಗ್ಗೆ ಇವರು ಲ್ಯಾಬ್ ಅಲ್ಲೆಲ್ಲ ಕೂಡ ಇವರು ರಿಸರ್ಚ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ ಹೇಗೆ ಇದಾಗುತ್ತೆ ಅಂತ ಆಕ್ಚುಲಿ. ಸೊ ಹಾಗೆ ನೀವು ಅದನ್ನೆಲ್ಲ ನೀವು ಈ ತರ ಎಲ್ಲ ಮಾಡೋದ್ರಿಂದ ಕೂಡ ಅದಕ್ಕೆ ನೀವು ಮೆಡಿಸಿನ್ಸ್ ಎಲ್ಲ ಡೆವಲಪ್ ಕೂಡ ಮಾಡ್ತೀರಾ ಅಂತ ಹೇಳಿದ್ರಿ, ಒಂದು ಈ ಈ ಎಸ್ಪೆಷಲಿ ಈ ತರ ಎಲ್ಲ ಒಂದು ಇಂಪ್ಲಾಂಟ್ ಎಲ್ಲ ಮಾಡಿದಾಗ ಅಂತ ಎಲ್ಲ. ಸೊ ಹಾಗೆ ಯೋಗಿಯವರಿಗೆ ಹೇಳ್ಬೇಕಂದ್ರೆ, ಈಗ AI ತುಂಬಾ ವೇಗವಾಗಿ ಬೆಳೀತಾ ಇದೆ. ಸೊ ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ AI ಯಾವ ರೀತಿ ಹೊಸ ಅವಕಾಶಗಳನ್ನ ಸೃಷ್ಟಿ ಮಾಡುತ್ತೆ, ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ಯಾವ ಬದಲಾವಣೆಯನ್ನ ಇದು ತರಬಹುದು ಅಂತ ಹೇಳ್ತೀರಾ?
1: ಹಾ, AI ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಅದು ತುಂಬ ಯೂಸ್ ಆಗುವಂಥ ಒಂದು ಫೀಲ್ಡ್ ಇವಾಗ ಅದು. ಅದನ್ನು ಬಯೋಮೆಡಿಕಲ್ ಇಂಜಿನಿಯರಿಂಗು ನಾವು ಯೂಸ್ ಮಾಡ್ಕೋಬಹುದು. ಇವಾಗ ಒಂದು ಡ್ರಗ್ ಏನಾದರೂ ಡೆವಲಪ್ ಮಾಡಬೇಕು ಅಂದರೆ, ಇಲ್ಲ ಮೆಟೀರಿಯಲ್, ಇದು ನಾನು ಹೇಳ್ತಾ ಇದ್ನಲ್ಲ ಬಯೋಮೆಟೀರಿಯಲ್, ಸುಮಾರು ಥರದ್ದು ಪಾಲಿಮರ್ಸು ಇರುತ್ತೆ. ಅದರಲ್ಲಿ ಒಂದು 10-15 ಪಾಲಿಮರ್ ಯಾವ್ದು ಬೇಕಾದರೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಲ್ವಾ? ಅದನ್ನು ಈಚ್ ಆ್ಯಂಡ್ ಎವ್ರಿ ಪಾಲಿಮರ್ನೇ ಆಗಿರಲಿ, ಇಲ್ಲ ಮೆಟೀರಿಯಲ್ಲೇ ಆಗಿರಲಿ, ಇಲ್ಲ ಒಂದು ಡ್ರಗ್ಸೇ ಆಗಿರಲಿ, ಈಚ್ ಆ್ಯಂಡ್ ಎವ್ರಿ ಅದನ್ನು ಟೆಸ್ಟ್ ಮಾಡಬೇಕಾದ್ರೆ ಅದಕ್ಕೆ ರಿಸೋರ್ಸಸ್ ಬೇಕು, ಅದಕ್ಕೆ ಟೈಮು ಬೇಕು.
0: ಹೌದು.
1: ಸೊ ಈ AIಯಿಂದ ಇವಾಗ ನಾವು ಅದನ್ನು ಸ್ಕ್ರೀನ್ ಚೆನ್ನಾಗಿ ಮಾಡ್ಬೋದು, ಮಾಡಿಬಿಟ್ಟು ನಾವು ಅದನ್ನು ಒಂದು 100s ಇರೋದನ್ನ ಅದನ್ನೆಲ್ಲ ಟೆಸ್ಟ್ ಮಾಡಬೇಕಂದ್ರೆ ಸುಮಾರು ಟೈಮ್ ಆಗುತ್ತೆ.
0: ಹೌದು.
1: ಅದನ್ನು ಸ್ಟ್ರೀಮ್ ಲೈನ್ ಮಾಡಿಬಿಟ್ಟು ಒಂದು ಅದರಲ್ಲಿ ಬೆಸ್ಟ್ 10 ಇರ್ಬೋದು, ಇಲ್ಲ 20 ಇರ್ಬೋದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಬಂದಿದೆ.
0: ಓಕೆ.
1: ಅದರಿಂದ ನಾವು ಇವಾಗ ಅದನ್ನು ಸ್ಟ್ರೀಮ್ ಲೈನ್ ಮಾಡಿಬಿಟ್ಟು ಅದಷ್ಟು ಕಮ್ಮಿ ರಿಸೋರ್ಸ್ ಹಾಕಿ ಒಂದು 5-10 ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಟೆಸ್ಟ್ ಮಾಡೋದ್ರಿಂದ ಬೇಗ ಟೆಕ್ನಾಲಜಿ ಡೆವಲಪ್ಮೆಂಟ್ಗೂ ಒಂದು ಆಪರ್ಚುನಿಟಿ
0: ಸಿಗುತ್ತೆ.
1: ಅದೇ ಥರ ಒಂದು ಡ್ರಗ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಒಂದು ಸುಮಾರು ಡ್ರಗ್ಸ್ ಟೆಸ್ಟ್ ಮಾಡೋದಕ್ಕಿಂತ ಅದನ್ನು ಸ್ಟ್ರೀಮ್ ಲೈನ್ ಮಾಡಿಬಿಟ್ಟು ಒಂದು 10-15 ಸೆಲೆಕ್ಟ್ ಮಾಡಿಕೊಂಡು ಅದು ಯಾವ ಥರ ನಾವು ಟೆಸ್ಟ್ ಮಾಡಿ ಬೇಗ ಜನರಿಗೆ ತಲುಪಿಸೋ ಒಂದು ಅವಕಾಶ ಬಂದಿದೆ.
0: ಸೊ
1: ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಅದು ರಿಯಲಿ ಪವರ್ಫುಲ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಅದೇ ಥರ ಇವಾಗ ಇಂಜಿನಿಯರಿಂಗ್ ಅಲ್ಲೂ ಒಂದು ಇಂಪ್ಲಾಂಟ್ ಮೆಟೀರಿಯಲ್ ಆಗಿರ್ಬೋದು, ಇಲ್ಲ ಸಿಗ್ನಲ್ ಪ್ರೊಸೆಸಿಂಗ್ ಆಗಿರ್ಬೋದು, ಅದರಲ್ಲೆಲ್ಲಾನು ಬೇಗ ಒಂದು ಫಾಸ್ಟ್ ಟ್ರ್ಯಾಕ್ ಮಾಡೋದಕ್ಕೆ ಆಪರ್ಚುನಿಟೀಸ್ ಬಂದಿದೆ. ಅದನ್ನ ತುಂಬಾ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ.
0: ಎಲ್ಲ ಫೀಲ್ಡ್ ಅಲ್ಲೂ ಬರ್ತಾ ಇದೆ.
1: ಅದು ಒಳ್ಳೇದೂ ಸರಿ, ಅದನ್ನ ಚೆನ್ನಾಗಿ ಉಪಯೋಗನ
0: ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಡುತ್ತೆ ಎಲ್ಲ ಜಾಬ್ಗಳನ್ನ ಅಲ್ವಾ? ತುಂಬಾ ನಿಮ್ಗೆ ಲಾಂಗ್ ಪ್ರೊಸೆಸ್ ಇದ್ರೆ ಅದನ್ನೆಲ್ಲ ಒಂದು ಶಾರ್ಟ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಂಡು ಟೈಮ್ ಎಲ್ಲ ನಿಮ್ಗೆ ಒಂದು ಸೇವ್ ಮಾಡಬಹುದು ಅಂತ ಹೇಳುತ್ತೆ. ಕ್ವಾಲಿಟಿ ವೈಸ್, ಕ್ವಾಂಟಿಟಿ ವೈಸ್, ಪ್ರತಿ
1: ರಿಸೋರ್ಸಸ್ ಕೂಡ ಸ್ವಲ್ಪ ಕಮ್ಮಿ ರಿಸೋರ್ಸಸ್. ಇಷ್ಟು ಟೆಸ್ಟ್ ಮಾಡೋದಕ್ಕೆ ಇವಾಗ ಅನಿಮಲ್ ಟೆಸ್ಟ್ ಆಗಿರ್ಬೋದು, ಇಲ್ಲ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಟೆಸ್ಟ್ ಮಾಡಬಹುದಾಗಿರ್ಬೋದು. ಅದರಿಂದ ಇಷ್ಟೊಂದು ಮಾಡೋದಕ್ಕೆ ಎಷ್ಟು ದುಡ್ಡು ಹಾಕ್ಬೇಕು, ಫಂಡಿಂಗ್ ಹಾಕ್ಬೇಕು ಅದರಲ್ಲಿ, ಅದರಿಂದ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು.
0: ಸೊ
1: ಅದು ತುಂಬಾ ಯೂಸ್ ಆಗಿದೆ ಇವಾಗ, ನಾವೆಲ್ಲ ಯೂಸ್ ಮಾಡ್ತಾ ಇದೀವಿ AI. ಒಳ್ಳೇದು ಅದು, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅದು ಸಾಕಷ್ಟು
0: ಈಗ ಆಲ್ರೆಡಿ ಎಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಈ ಫೀಲ್ಡ್ ಅಲ್ಲಿ. AI ಎಲ್ಲ
1: ಸುಮಾರು ಕೋರ್ಸಸ್ ಇದೆ ನಮ್ಮ ಬಯೋಮೆಡಿಕಲ್ ಇಂಜಿನಿಯರಿಂಗ್,
0: ಅದರಲ್ಲಿ ನಿಮ್ಮ ಒಂದು ಬಯೋಮೆಡಿಕಲ್ ಕೂಡ ಇದರಲ್ಲಿ
1: AI ಟೆಕ್ನಾಲಜಿ ಕೂಡ ಓದ್ ಕೂಡ ಇದೆ. ಆಮೇಲೆ ಡಾಟಾಬೇಸ್, ಇವಾಗ ಒಂದು ಪೇಷಂಟ್ ಡಾಟಾಬೇಸ್ ಇಟ್ಕೊಂಡಿರ್ತೀವಿ, ಯಾವ ಸ್ಟೇಜಲ್ಲಿ ಇವಾಗ ಕ್ಯಾನ್ಸರ್ ಇರ್ಬೋದು, ಯಾವ ಸ್ಟೇಜಲ್ಲಿ ಯಾರಿಗೆ ಯಾವ ಥರ ಆಗಿದೆ, ಇಷ್ಟು ಡೇಟಾಬೇಸ್ ತೊಗೊಂಡು ನಾವು ಇನ್ನೊಂದು ಏನಾದರೂ ಡ್ರಗ್ಸ್ ಡೆವಲಪ್ ಮಾಡಬೇಕಾಗುತ್ತೆ ಅಂದಾಗ ಈ ಇದೆಲ್ಲ ಡೇಟಾನೂ ಯೂಸ್ ಆಗುತ್ತೆ
0: ನಿಮಗೆ. ಸೊ ವಂಡರ್ಫುಲ್ ಆ್ಯಕ್ಚುಲಿ. ಸೊ ಅವರ ಒಂದು ಬ್ಯಾಕ್ ಗ್ರೌಂಡ್ ಎಲ್ಲ ಇದ್ರೆ ನಿಮಗೆ, ಅವ್ರದ್ದೆಲ್ಲ ಒಂದು ಹಿಸ್ಟ್ರಿ ಇದ್ರೆ, ಲೈಫ್ ಹಿಸ್ಟ್ರಿ ಆಫ್ ಹೆಲ್ತ್ ಎಲ್ಲ ಇದ್ರೆ ನಿಮಗೆ
1: ಡೆವಲಪ್ಮೆಂಟ್ಗೆ, ಟೆಕ್ನಾಲಜಿ ಡೆವಲಪ್ಮೆಂಟ್ಗೆ ಆಗ್ಲಿ, ಡ್ರಗ್ ಡೆವಲಪ್ಮೆಂಟ್ಗೆ ಆಗ್ಲಿ ಯೂಸ್ ಆಗುತ್ತೆ ಅದು. ಸೊ ಅದು ಇವಾಗ ಎಲ್ಲರೂ ಯೂಸ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೆ ಕ್ಲಿನಿಷಿಯನ್ಸ್ ಜೊತೆನಲ್ಲಿ ತುಂಬಾ ಇಂಟರಾಕ್ಟ್ ಆಗ್ಲೇಬೇಕು. ಒಂದು ಒಳ್ಳೆ ಟೆಕ್ನಾಲಜಿ ಕಮ್ಯುನಿಟಿಗೆ ಬರಬೇಕು ಅಂದ್ರೆ ಅದು ಕ್ಲಿನಿಷಿಯನ್ಸ್ ಜೊತೆಲಿ ಇಂಟರಾಕ್ಟ್ ಆಗಿ ಅವರು ಯಾವ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದಾರೆ ಒಂದು ಟ್ರೀಟ್ಮೆಂಟ್ ಆಗೋವಾಗ, ನಾವು ಅವರಿಗೆ ಹೇಗೆ ಟೆಕ್ನಾಲಜಿ ಮೂಲಕ
0: ಒಂದು ಮೀಟಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೈಕ್ ನೀವು ಯು ವರ್ಕ್ ಅಲಾಂಗ್ ವಿತ್ ಇಂಜಿನಿಯರ್ಸ್ ಅಂಡ್ ಮೆಡಿಸಿನ್ ಆಸ್ ವೆಲ್ ಆಸ್ ಕ್ಲಿನಿಷಿಯನ್ಸ್, ಸೊ ಎಲ್ಲರ ಜೊತೆ ನೀವು ಒಂದು ವರ್ಕ್ ಮಾಡಿ, ಸೊ ಯು ವಿಲ್ ಡೆವಲಪ್.
1: ಬಯೋಮೆಡಿಕಲ್ ಇಂಜಿನಿಯರ್ ಅದಕ್ಕೆ ಇಂಟರ್ ಡಿಸಿಪ್ಲಿನರಿ ಅಂತಾರೆ, ಯಾಕಂದ್ರೆ ಎಲ್ಲಾ ಡಿಸಿಪ್ಲಿನ್ ಯೂಸ್ ಮಾಡ್ಕೋಬಹುದು. ಒಂದು ಹೆಲ್ತ್ ಟೆಕ್ನಾಲಜಿ ಬೆನಿಫಿಟ್ ತರಬೇಕು ಅಂದ್ರೆ ಯೂಸ್ ಮಾಡ್ಕೊಂಡು
0: ಎಲ್ಲಾ ಕ್ಷೇತ್ರನೂ ಯೂಸ್ ಮಾಡ್ಕೋಬಹುದು, ಸ್ಪೆಸಿಫಿಕ್ ಆಗಿ ಇರೋದೇ ಇಲ್ಲ.
1: ಹೌದು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿನೇ ಆಗಿರ್ಬೋದು, ಎಲ್ಲಾನು ನಾವು ಯೂಸ್ ಮಾಡ್ಕೋಬಹುದು ಈ ಒಂದು ಇಂಜಿನಿಯರಿಂಗ್.
0: ಇಂಜಿನಿಯರಿಂಗ್ ಅಲ್ಲಿ ವಂಡರ್ಫುಲ್. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಈಗ HSC ಓದ್ತಾ ಇರೋ ಸ್ಟೂಡೆಂಟ್ಸ್, ಇಯರ್ 12 ಸ್ಟೂಡೆಂಟ್ಸ್ ಗಳು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಗೆ ಓದ್ಬೇಕು ಅಂತ ಏನಾರ ಇಂಟ್ರೆಸ್ಟ್ ಇದ್ರೆ, ಅವರು HSC ಎಲ್ಲ ಓದ್ಬೇಕಾದ್ರೆ ಯಾವ ಒಂದು ಸಬ್ಜೆಕ್ಟ್ಸ್ ಮತ್ತೆ ಸ್ಕಿಲ್ ಮೇಲೆ ಅವರು ಒಂದು ಗಮನ ಕೊಡ್ಬೇಕಾಗುತ್ತೆ?
1: ಇಂಜಿನಿಯರಿಂಗ್ ಅಂದರೆ ಸೈನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಮ್ಯಾಥ್ಸ್ ಬೇಕಾಗಿರುತ್ತೆ, ಫಿಸಿಕ್ಸ್ ಬೇಕಾಗಿರುತ್ತೆ, ಕೆಮಿಸ್ಟ್ರಿ. ಸೊ ಅವರು ಇದರಲ್ಲಿ ಸ್ಟೆಮ್ ಸಬ್ಜೆಕ್ಟ್ಸ್ ವೆರಿ ಯೂಸ್ಫುಲ್ ಆಗಿರುತ್ತೆ. ಹಾಗಾಗ್ಬಿಟ್ಟು ಫಿಸಿಕ್ಸ್ ಇದ್ರೆ ಬಯೋಮೆಡಿಕಲೇ ಮಾಡಬೇಕು, ಇಲ್ಲ ಬಯೋಲಜಿ ತಗೊಂಡ್ರೆ ಬಯೋಮೆಡಿಕಲ್, ಆ ಥರ ಇಲ್ಲ.
0: ಓಕೆ,
1: ನೀವು ಇವ್ ನಾಲ್ಕು ಐದು ಯಾವ್ದಾದ್ರೂ ನೀವು ತಗೊಂಡ್ರು ಅದು ಯೂಸ್ ಆಗೇ ಆಗುತ್ತೆ.
0: ಓಕೆ,
1: ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ನೀವು ಡೆವಲಪ್ಮೆಂಟ್ಗೆ ಒಂದು ಆಪರ್ಚುನಿಟೀಸ್ ಇದ್ದೇ ಇರುತ್ತೆ ಬಯೋಮೆಡಿಕಲ್ ಇಂಜಿನಿಯರಿಂಗ್.
0: ಓಕೆ, ಸೊ ಈಗ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ನ ತಗೊಂಡ್ರೆ ಅದರಲ್ಲೂ ಡಿಫ್ರೆಂಟ್ ಆಗಿ ಇರುತ್ತೆ ಓದೋದು, ಬಟ್ ಅವ್ರಿಗೆ ಫಿಸಿಕ್ಸ್ ನ ಅವ್ರು ಅಪ್ಲೈ ಮಾಡಲೇಬೇಕು, ಮ್ಯಾಥಮೆಟಿಕ್ಸ್ ಇರುತ್ತೆ, ಬಯಾಲಜಿ ಅಂತೂ ಇದ್ದೇ ಇರುತ್ತೆ, ಕೆಮಿಸ್ಟ್ರಿನೂ ಇದ್ದೇ ಇರುತ್ತೆ. ಸೊ ಲೈಕ್ ಆಲ್ ಫೋರೂ ಅವರಲ್ಲಿ ಇಂಪ್ಲೈ ಮಾಡೇ ಮಾಡ್ತಾರೆ.
1: ನೀವು ಎಲ್ಲ ತಗೊಂಡೇ ಮಾಡ್ಬೇಕು ಅಂತ
0: ಏನಿಲ್ಲ. ಏನ್ ತಗೋಬೇಕಾಗತ್ತೆ ಈಗ ಒಂದು HSC?
1: ನೀವು ಡಿಸೈನ್ ಟೆಕ್ನಾಲಜಿ ಇರುತ್ತೆ ಅದು ತಗೋಬಹುದು, ಇಲ್ಲ ಅಂದ್ರೆ ನೀವು ಫಿಸಿಕ್ಸ್ ತಗೊಂಡ್ ಕೆಮಿಸ್ಟ್ರಿ, ಫಿಸಿಕ್ಸ್ ಕೆಮಿಸ್ಟ್ರಿ ಇದು ತಗೊಬಹುದು. ಬಯಾಲಜಿ ಮಾಡದೇ ಇದ್ರು ಫಸ್ಟ್ ಇಯರ್ ನಲ್ಲಿ ನಾವು ಒಂದು ಇಂಟ್ರೊಡಕ್ಟ್ರಿ ತರ ಕೊಡ್ತಾರೆ. ಯಾವ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಅಲ್ಲೂ ಒಂದು ಇಂಟ್ರೊಡಕ್ಟ್ರಿ ಇರುತ್ತೆ, ಯಾಕಂದ್ರೆ ಕೆಲವೊಂದು ಮಕ್ಕಳು ಬಯಾಲಜಿ ಮಾಡದೇನೆ ಬಂದಿರ್ತಾರೆ.
0: ಹೌದು,
1: ಅವರಿಗೆ ಒಂದು ಕೊಟ್ಟು ನಾವು ಮುಂದೆ ಕರ್ಕೊಂಡು
0: ಹೋಗ್ತೀರಾ? ಸೊ ಈಗ ಫಾರ್ ಎಕ್ಸಾಂಪಲ್, ಈಗ HSC ಓದ್ಬೇಕಾದ್ರೆ ಅವ್ರ ಕೆಲವೊಂದೊಂದು ಮೇಜರ್ ಸಬ್ಜೆಕ್ಟ್ಸ್ ಎಲ್ಲ ತಗೊಂಡಿರಲ್ಲ ಅಂತ ಅನ್ಕೊಳ್ಳಿ, ಬರೀ ಕೆಲವ್ರು ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂತೂ ಕಾಮನ್ ಎಲ್ಲ ಓದೇ ಓದ್ತಾರೆ ಆ ಸಬ್ಜೆಕ್ಟ್ ಅವರು. ಸೊ ಈಗ ಫಾರ್ ಎಕ್ಸಾಂಪಲ್ ಬರೀ ಒಂದು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಅವರು ಕೂಡ
1: ಹೋಗಿ
0: ತಗೋಬಹುದು, ಅಥವಾ ಬರೀ ಬಯಾಲಜಿ ಮ್ಯಾಥ್ಸ್ ಮಾಡಿದ್ರೆ ಅಥವಾ ಬಯಾಲಜಿ ಬರೀ ಕೆಮಿಸ್ಟ್ರಿ ಆತರ ಯಾವ್ದು ಮಾಡಿರೋರು ದೇ ಕ್ಯಾನ್ ಟೇಕ್ ಇಟ್. ಬಟ್ ನೀವು ಅಂದ್ರೆ ಅದೊಂದು ಇಂಟ್ರೊಡಕ್ಟರಿ ಸಬ್ಜೆಕ್ಟ್ ಅಂತ ನೀವು ಸ್ಟಾರ್ಟ್ ಮಾಡ್ತೀರಾ ಮಕ್ಕಳಿಗೆ, ಪ್ರತಿಯೊಂದು ಅದರ ಒಂದು ಬೇಸಿಕ್, ಬಯಾಲಜಿ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಪ್ರತಿಯೊಂದು ಒಂದು ಬೇಸಿಕ್ ನೀವು ನಿಮ್ಮ ಒಂದು
1: ಫಸ್ಟ್ ಇಯರ್ ನಲ್ಲಿ ಸಾಮಾನ್ಯವಾಗಿ ಇಂಟ್ರೊಡ್ಯೂಸ್
0: ಮಾಡೇ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಒಂದು ಬೇಸಿಕ್
1: ಸಿಕ್ಕೇ
0: ಸಿಕ್ಕಿದೆ. ಯಾಕಂದ್ರೆ ಅದನ್ನೇ ಹೇಳ್ತಾರಲ್ಲ, ಫಸ್ಟ್ ಇಯರ್ ಅಲ್ಲಿ ಯಾವಾಗ್ಲೂ ಇಂಜಿನಿಯರಿಂಗ್ ಎಲ್ಲ ಸಬ್ಜೆಕ್ಟ್ ಒಂದೇ ತರ ಇರುತ್ತೆ, ಮೇಜರ್ ಒಂದು ಬಿಟ್ಟು ಅಂತ ಹೇಳ್ತಾರೆ ಅಲ್ವಾ? ಓಕೆ, ಸೊ ವೆರಿ ನೈಸ್ ಆಕ್ಚುಲಿ. ಸೊ ಮಕ್ಕಳೇನ್ ಇದೇ ಓದ್ಬೇಕು, ಇದು ಓದಿದ್ರೇನೆ ಸಿಗುತ್ತೆ ಎಲ್ಲ ಏನಿಲ್ಲ. ಸೊ ಈಗ HSC ಅಂದ ಯೂನಿವರ್ಸಿಟಿ ಟ್ರಾನ್ಸಿಷನ್ ಆಗ್ಬೇಕಂದ್ರೆ, ಸೊ ವಿದ್ಯಾರ್ಥಿಗಳು ಹಲವಾರು ಸವಾಲುಗಳನ್ನ ಎಲ್ಲ ಎದುರಿಸ್ತಾ ಇರ್ತಾರೆ. ಸೊ ಚೆನ್ನಾಗಿ ಓದ್ಬೇಕು, ಮುಂದುವರಿಬೇಕು, ಅವ್ರಿಗೆಲ್ಲ ನೀವ್ ಏನ್ ಸಲಹೆ ಮಾಡಕ್ಕೆ ಇಷ್ಟಪಡ್ತೀರಾ?
1: ಇದು ಒಂದು ಇಂಪಾರ್ಟೆಂಟ್ ಲೈಫ್ ಚೇಂಜಿಂಗ್ ಸ್ಟೇಜ್ ಇದು.
0: ಹೌದು
1: ಅಲ್ವಾ? ಮೋಸ್ಟ್ಲಿ ಹೈಸ್ಕೂಲ್ ಅಲ್ಲಿ ಇರುವಾಗ ಪೇರೆಂಟ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ತುಂಬಾ ಗಮನ ಕೊಟ್ಟಿರ್ತಾರೆ ಅವಾಗ.
0: ಹೌದು,
1: ಇವಾಗ ಟ್ರಾನ್ಸಿಷನ್ ಅಲ್ಲಿ ನೀವು ಜಾಸ್ತಿ ಇಂಡಿಪೆಂಡೆನ್ಸಿನ ತಗೋಬೇಕು. ನೀವು ಒಂದು ಕಾಲೇಜಿಗೆ ಬಂದಾಗ ಇಷ್ಟೊಂದು ಸ್ಪೂನ್ ಫೀಡಿಂಗ್ ಅಂತಾರಲ್ಲ, ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಯೂನಿವರ್ಸಿಟಿ ಬಂದಾಗ. ನೀವು ಇಂಡಿಪೆಂಡೆನ್ಸಿನ ತಗೋಬೇಕು, ನೀವು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿ ನೀವು ನಿಮ್ಮಷ್ಟಕ್ಕೆ ನೀವೇ ನೀವು ಆರ್ಗನೈಸ್ ಮಾಡ್ಕೋಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ನಿಮ್ಮ ಡೆವಲಪ್ಮೆಂಟ್ಗೆ ಇದು ತುಂಬಾ ಇಂಪಾರ್ಟೆಂಟ್
2: ಆಗುತ್ತೆ.
1: ಸೊ ಅದೇ ಟ್ರಾನ್ಸಿಷನ್ ಫಸ್ಟ್ ಇಯರ್ ನಲ್ಲಿ ಸಪೋರ್ಟ್ ಇದ್ದೇ ಇರುತ್ತೆ. ಯಾವುದೇ ಯೂನಿವರ್ಸಿಟಿಗೆ ಹೋದ್ರೂ ಆ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ. ಅದಾದ್ಮೇಲಿಂದ ಇದು ಎಲ್ಲ ನಿಮಗ್ ಬಿಟ್ಟಿದ್ದು. ಅದಾದ್ಮೇಲಿಂದ ನೀವು ಎಷ್ಟು ಅದನ್ನ ಅಬ್ಸಾರ್ಬ್ ಮಾಡ್ಕೊಡ್ತಿರೋ ಅಷ್ಟು ನಿಮಗೆ ಯೂಸ್ ಆಗುತ್ತೆ ಯೂನಿವರ್ಸಿಟಿನಲ್ಲಿ. ಮೋಸ್ಟ್ಲಿ ನೀವು ಇಂಡಿಪೆಂಡೆಂಟ್ ಆಗಿರೋದನ್ನ ಕಲ್ತ್ಕೋಬೇಕು, ಫೋಕಸ್ ಆಗಿರೋದನ್ನ ಕಲ್ತ್ಕೋಬೇಕು. ಟೀಚರ್ಸ್ ಹೇಳ್ತಾರಷ್ಟೇ, ಅಷ್ಟೊಂದು ನಿಮ್ ಜೊತೆಲಿ ಬಂದು ಹೈಸ್ಕೂಲ್ ನಲ್ಲಿ ಹೇಗೆ ಫೀಡ್ ಮಾಡ್ತಾರೆ ಅದು ಒಂದು ಟ್ರಾನ್ಸಿಷನ್ ಸ್ವಲ್ಪ ಫಸ್ಟ್ ಇಯರ್ ಅಲ್ಲಿ ಇರುತ್ತೆ.
2: ಓಕೆ,
1: ಅದ್ ಅನ್ಸುತ್ತೆ ನಿಮಗೆ.
2: ಓಕೆ,
1: ಆಮೇಲಿಂದ ನೀವು
2: ತುಂಬಾ ಇಂಡಿಪೆಂಡೆಂಟ್ ಆಗ್ಬೇಕಾಗುತ್ತೆ ಅವಾಗ. ಸೊ ಎಲ್ಲ ಒಂಥರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಎಚ್ ಎಸ್ ಸಿ ತನಕನು ಪ್ಲಸ್ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವಾಗೆಲ್ಲ ಅಂದ್ರೆ ಫೀಡ್ಬ್ಯಾಕ್ ಕೊಡ್ತಿರ್ತಾರೆ, ಟೀಚರ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ಸ್ ಅಂತ ಎಲ್ಲ ಇರುತ್ತೆ. ಇದು ಫುಲ್ ಒಂದು ಇಂಡಿಪೆಂಡೆಂಟ್ ಲೈಫ್ ಆಗಿರುತ್ತೆ ಆಕ್ಚುಲಿ. ಅಂಡ್ ಆಲ್ಸೋ ದೇ ವಿಲ್ ಬಿ ಅನ್ ಅಡಲ್ಟ್ ಆಫ್ಟರ್ 18. ಸೊ ಅವರು ಅವ್ರದೇ ಆದ ಒಂದು ಡಿಸಿಷನ್ ಮೇಕರ್ ಕೂಡ ಆಗಿರ್ತಾರೆ. ಅವ್ರಿಗೆ ಅವರು ಆರ್ಗನೈಸ್ ಮಾಡ್ಕೋಬೇಕು, ಅವ್ರದೇ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಸೊ ಐ ಥಿಂಕ್ ದೇ ವಿಲ್ ಲರ್ನ್
1: ಇಂಪಾರ್ಟೆಂಟ್.
2: ಹೌದು,
1: ಟೈಮ್ ಟೇಬಲ್ ಹೇಗೆ ಎಲ್ಲಾನು ಯಾರಾದ್ರೂ ಒಬ್ರು ಹಿಂದೆಯಿಂದ ಹೇಳ್ತಿರ್ತಾರೆ ಹೈಸ್ಕೂಲ್ ಅಲ್ಲಿ ಇರೋವಾಗ.
2: ಹೌದು,
1: ಇದು ಸ್ವಲ್ಪ ಕಮ್ಮಿ ಆಗ್ತಾ ಹೋದಾಗ ನೀವು ಡೆವಲಪ್ಮೆಂಟ್ ಗೆ ಇಂಪಾರ್ಟೆಂಟ್ ಅದು. ಸೊ ಯೂನಿವರ್ಸಿಟಿ ಲೈಫ್ ತುಂಬಾನೇ ಇಂಪಾರ್ಟೆಂಟ್ ನಿಮಗೆ. ಯಾಕಂದ್ರೆ ಅದೊಂದು ಹೇಗಂತ ಹೇಳ್ಬೇಕು ಅಂದ್ರೆ ನಿಮ್ ಡೆವಲಪ್ಮೆಂಟ್ ಗೆ ಅದು ಒಂಥರ ಲೈಫ್ ಚೇಂಜಿಂಗ್. ಅಷ್ಟ್ ನೀವು ಅದು ಮತ್ತೆ ವಾಪಸ್ ಬರೋದಕ್ಕೆ ಚಾನ್ಸೇ ಇಲ್ಲ. ನೀವು ಎಷ್ಟು ಅದರಲ್ಲಿ ಪಾಸಿಟಿವಿಟಿ ಇನ್ಕಲ್ಕೇಟ್ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೇದಾಗುತ್ತೆ.
2: ಹೌದು, ಹಾಗೆ ಯೂನಿವರ್ಸಿಟಿಯಲ್ಲೂ ಕೂಡ ಕ್ಯಾರಿಯರ್ ಅಡ್ವೈಸ್ ಅಂತಾನು ಕೂಡ ಇರುತ್ತೆ ಅಲ್ವಾ. ಯಾಕಂದ್ರೆ ಕೆಲವರು ನಾನು ಇದು ಸಬ್ಜೆಕ್ಟ್ ಮಾಡ್ಬೇಕು ಅಂತ ಸೇರ್ಕೊಳ್ತಾರೆ, ಆಮೇಲೆ ಅವ್ರಿಗೆ ಅನ್ಸುತ್ತೆ ಓ ಇದೆಲ್ಲ ನನ್ಗೆ ಓದ್ಬೇಕಾಗಿರೋದು ಅಂತ, ಆಮೇಲೆ ಅದು ಕೂಡ ಚೇಂಜ್ ಮಾಡ್ತಾರೆ. ಅಂದ್ರೆ ದ ಡಿಸಿಷನ್ ಅಲ್ವಾ ಅವ್ರಿಗೆ ಒಂಥರ, ಅದು ಚೇಂಜಸ್ ಕೂಡ ಆಗುತ್ತೆ ಅಲ್ವಾ ಅವ್ರಿಗೆಲ್ಲ.
1: ಕರಿಯರ್ ಅಡ್ವೈಸ್ ಯಾವಾಗ್ಲೂ ಇರುತ್ತೆ, ಎವ್ರಿ ಇಯರ್ ಇರುತ್ತೆ. ಫಸ್ಟ್ ಇಯರ್ ಇಂದ ಆಗ್ಲಿ, ಸೆಕೆಂಡ್ ಇಯರ್, ಎವ್ರಿ ಇಯರ್ ಅಡ್ವೈಸ್ ಕೊಟ್ಟೆ
2: ಕೊಡ್ತಾರೆ.
1: ಸಪೋರ್ಟ್ ಇದ್ದೇ ಇರುತ್ತೆ, ಯಾವುದೇ ಯೂನಿವರ್ಸಿಟಿಗೆ ಹೋದ್ರು ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ಸ್ಪೂನ್ ಫೀಡಿಂಗ್ ತರ ಆಗಿರೋದಿಲ್ಲ, ನೀವು ನಿಮ್ ಮೇಲೆ ಅದು
2: ಡಿಪೆಂಡ್ ಆಗಿರುತ್ತೆ, ನೀವೇ ಹೋಗಿ ಇಂಡಿಪೆಂಡೆಂಟ್ ಆಗೆಲ್ಲ ಮಾಡ್ಬೇಕಾಗುತ್ತೆ. ಸೊ ನಂದು ಇನ್ನೊಂದು ಕ್ವಶನ್ ಏನಂದ್ರೆ, ಈಗ ಯಾಕಂದ್ರೆ ಇಟ್ಸ್ ಎ ವೆರಿ ಕಾಂಪಿಟೇಟಿವ್ ಫೀಲ್ಡ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅನ್ನೋದು ಆಕ್ಚುಲಿ. ಸೊ ಆಲ್ಮೋಸ್ಟ್ ಲೈಕ್ ಈ ಒಂದು ದೊಡ್ಡ ಡಾಕ್ಟರ್ ಎಲ್ಲ ಇದು ಮಾಡೋದಕ್ಕೆ ಅಂತ ಎಲ್ಲ ಅಲ್ವಾ ಒಂಥರ. ಇದರಲ್ಲಿ ಪ್ರತಿಯೊಂದು ಯೂನಿವರ್ಸಿಟಿಗಳಿಗೂ ಇವರೆಲ್ಲ ಹೋಗ್ಬೇಕು, ಅಪ್ಲೈ ಮಾಡ್ಬೇಕು ಅಂದ್ರೆ ಅರ್ಲಿ ಎಂಟ್ರಿ ಆತರ ಎಲ್ಲ ಕೂಡ ಮಾಡ್ಬೋದಲ್ವಾ, ಇವರೆಲ್ಲ ಅಪ್ಲೈ ಮಾಡ್ಬೋದು?
1: ಮಾಡ್ಬೋದು, ಡಿಪೆಂಡ್ ಆಗುತ್ತೆ ಯಾವ ಯೂನಿವರ್ಸಿಟಿ ಏನ್ ಕಂಡೀಷನ್ಸ್ ಇರುತ್ತೆ
2: ಅದನ್ನೆಲ್ಲ, ಎಲಿಜಿಬಿಲಿಟಿ ಎಲ್ಲ
1: ಮುಂಚೆನೆ ಅವರು ನೋಡ್ಕೊಂಡ್ರೆ ಅದು. ಆಮೇಲೆ ಈ ಓಪನ್ ಡೇಸ್ ಇರುತ್ತೆ, ಅಲ್ಲಿ ಹೋಗಿ ತುಂಬಾ ಇನ್ಫಾರ್ಮೇಶನ್
2: ಅದೆಲ್ಲ ಒಂದು ಇನ್ಫಾರ್ಮೇಶನ್ ತಗೊಳ್ಳೋದ್ರಿಂದ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ.
1: ಹೌದು, ಇವಾಗ ಕೆಲವೊಂದು ಸ್ಟೂಡೆಂಟ್ಸ್ ಮೆಡಿಸಿನ್ ಮಾಡ್ಬೇಕು ಅಂತ ಇರ್ತಾರೆ, ಅವರು ಇದನ್ನ ಮುಗಿಸಿ ಕೂಡ ಮೆಡಿಸಿನ್ ಮಾಡಬಹುದು. ಸುಮಾರು ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ ಇದನ್ನ ಕಂಪ್ಲೀಟ್ ಮಾಡಿ ಮೆಡಿಸಿನ್ಗೂ ಹೋಗಿದ್ದಾರೆ. ಅದು ಅವರಿಗೆ ಇದು ಬೇರೆ ಪ್ಲಾಟ್ಫಾರ್ಮ್, ಇಂಜಿನಿಯರಿಂಗ್ ಪ್ಲಾಟ್ಫಾರ್ಮ್ ಹೋಗಿರುತ್ತೆ ಅವರಿಗೆ. ಸೊ ಹಾಗಾಗಿ ಇದು ನೀವು
2: ದಿಸ್ ಇಸ್ ಪಾತ್ವೇ ಟು ಸೋ ಮೆನಿ,
1: ಸುಮಾರು ಜನ
2: ಗೇಟ್ ವೇ ಫಾರ್ ಎವ್ರಿಥಿಂಗ್ ಅಂತಾನೆ ಹೇಳ್ಬೋದು. ಯಾವ್ದು ಬೇಕಾದ್ರೆ ಬೇರೆ ಬೇರೆ ಫೀಲ್ಡ್ಗೂ ಕೂಡ ಅವ್ರು
1: ಹೋಗ್ಬೋದು. ಮೆಡಿಸಿನ್ ಇದಾದ್ಮೇಲೂ ನೀವು ಮಾಡ್ಬೋದು, ಆಸ್ಟ್ರೇಲಿಯಾದಲ್ಲಿ ಅದು ಆಪರ್ಚುನಿಟಿ
2: ಜಾಸ್ತಿ
1: ಇದೆ.
2: ಹೌದು, ನಮ್ಮ ಟೈಮಲ್ಲಿ ಓದೋದಕ್ಕೂ ಈಗಲಿಗೂ ಸಖತ್ ಡಿಫ್ರೆನ್ಸ್ ಇದೆ. ಮುಂಚೆ ಆರ್ಟ್ಸ್ ಅಂದ್ರೆ ಬರೀ ಆರ್ಟ್ಸೇ ಇರ್ತಿತ್ತು, ಕಾಮರ್ಸ್ ಅಂದ್ರೆ ಕಾಮರ್ಸೇ ಇರ್ತಿತ್ತು. ಈಗ ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಎನಿಥಿಂಗ್ ಯು ಕ್ಯಾನ್ ಸೆಲೆಕ್ಟ್ ವಿಚ್ ಎವರ್ ಯು ವಾಂಟ್ ಅಂಡ್ ಯು ಕ್ಯಾನ್ ಸ್ಟಡಿ. ಅಷ್ಟು ಫ್ಲೆಕ್ಸಿಬಿಲಿಟಿ
1: ಇರುತ್ತೆ. ಏನಂದ್ರೆ ನೀವು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್
2: ಆಗಿರುತ್ತೆ ಅಷ್ಟೇ. ಓಕೆ, ಸೊ ನಮ್ಮ ಸಂದರ್ಶನ ಯೋಗಿಯವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರು ಈ ಒಂದು ನಗುವ ನಯನ ಸಾಂಗ್ ಪಲ್ಲವಿ ಅನುಪಲ್ಲವಿ ನೀವು ಕೇಳಿರ್ಬೋದು, ಈ ಮೂವಿದು ಈ ಹಾಡು ಇಷ್ಟ ಅಂತ ಹೇಳಿದ್ರು. ಸೊ ಈ ಹಾಡನ್ನ ಕೇಳಿ ನಮ್ಮ ಸಂದರ್ಶನ ಯೋಗಿಯವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.

0: ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ಸೊ ನಮ್ಮ ಸಂದರ್ಶನ ಯೋಗಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಯೋಗಿ ಅವರು ಬಯೋಟೆಕ್ನಾಲಜಿ, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಸೊ ಹಾಗೆ ಈ ಒಂದು ಸೆಲ್ ಮೆಟೀರಿಯಲ್ ಇಂಟರ್ಫೇಸು, ಸೊ ಅದ್ರ ಜೊತೆ ಈಗ HSC ಅವರಿಗೆ ಅವರ ಒಂದು ಅವ್ರ ಫ್ಯೂಚರಲ್ಲಿ ಅವ್ರು ಏನಾದರೂ ಬಯೋಮೆಡಿಕಲ್ ಇಂಜಿನಿಯರಿಂಗ್ ತೊಗೋಬೇಕು ಅಂದರೆ ಏನೇನು ಸಬ್ಜೆಕ್ಟ್ನ ಓದ್ಬೋದು ಅಂತ ಎಲ್ಲ ಅದ್ರ ಬಗ್ಗೆನೂ ಕೂಡ ಎಲ್ಲ ಒಂದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರು. ಹಾಗೆ ನೀವು ಫಾರ್ ಎಕ್ಸಾಂಪಲ್ ನೀವು ಬಯೋಲಜಿ ಮಾಡಿ, ನೀವು ಬೇಕಾದ್ರೆ ಬರೀ ಬಯಾಲಜಿನೇ ಓದಿರ್ಬೋದು ಅಥವಾ ಕೆಮಿಸ್ಟ್ರಿ ಮಾತ್ರ ಮಾಡಿರ್ಬೋದು ಅಥವಾ ಮ್ಯಾಥ್ಸೇ ಓದಿರ್ಬೋದು, ನೀವು ಒಂದು HSC, ಬಟ್ ಸ್ಟಿಲ್ ನೀವು ಒಂದು ಯೂನಿವರ್ಸಿಟಿಲಿ ಅಪ್ಲೈ ಮಾಡಿದಾಗ ನಿಮ್ಮ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸಬ್ಜೆಕ್ಟು ಕಾಮನ್ ಇರುತ್ತೆ. ಅಲ್ಲಿ ಇಂಟ್ರೊಡಕ್ಟರಿ ಅಂತ ಸಬ್ಜೆಕ್ಟ್ಸ್ ಎಲ್ಲ ನೀವು ಎಲ್ಲದಕ್ಕೂ ನೀವೊಂದು ಬೇಸಿಕ್ ನಾಲೆಜ್ ಎಲ್ಲ ಕೊಟ್ಟೇ ಕೊಡ್ತಾರೆ. ಸೊ ನೀವೇನು ಬರೀ ಇದನ್ನೇ ಈ ಸಬ್ಜೆಕ್ಟ್ಸ್ನೇ ಓದ್ಕೊಂಡು ಬರಬೇಕು ಅನ್ನೋದು ಏನು ಇರಲ್ಲ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ HSCಯಿಂದ ಯೂನಿವರ್ಸಿಟಿಗೆ ಟ್ರಾನ್ಸಿಷನ್ ಆಗಬೇಕಾದ್ರೆ ವಿದ್ಯಾರ್ಥಿಗಳು ಯಾವ ಥರ ಚಾಲೆಂಜಸ್ ಬರುತ್ತೆ, ಆ ಚಾಲೆಂಜಸ್ನೆಲ್ಲ ಹೇಗೆ ಎದುರಿಸ್ಬೇಕು ಅಂತ ಹೇಳಿದ್ರು. ಸೊ ಯಾಕಂದ್ರೆ ನೀವೆಲ್ಲ ಒಂದು 18 ಆಗಿರ್ತೀರಾ ಇವಾಗ, ಯುವರ್ ಆಲ್ ಅಡಲ್ಟ್ಸ್ ಕೂಡ, ಸೊ ಒಂಥರ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕರ್ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮಗೆ ಟೀಚರ್ಸ್ ಇರಲ್ಲ ಅಲ್ಲಿ ಬಂದು, ನಿಮ್ಗೆ ಯಾರು ಏನು ಮೀಟಿಂಗ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ಕೂಡ ಏನು ಇರೋದಿಲ್ಲ. ಸೊ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಇಂಡಿಪೆಂಡೆಂಟ್ ಡಿಸಿಷನ್ಸು, ನೀವೇ ಆರ್ಗನೈಸ್ ಮಾಡ್ಕೋಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಹಾಗೆ ಕ್ಯಾರಿಯರ್ ಅಡ್ವೈಸರಿ ಎಲ್ಲ ಇದ್ದೇ ಇರುತ್ತೆ ಯೂನಿವರ್ಸಿಟಿ. ಸೊ ಬಟ್ ಯು ಶುಡ್ ಬಿ ಇಂಡಿಪೆಂಡೆಂಟ್ ಅಂಡ್ ಯು ಹ್ಯಾವ್ ಟು ಗೋ ಅಂಡ್ ಕಮ್ಯುನಿಕೇಟ್, ನೆಟ್ವರ್ಕ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಯು ಆರ್ ಲೈಕ್ ಮೋಸ್ಟ್ ಲೈಕ್ ಅನ್ ಇಂಡಿಪೆಂಡೆಂಟ್, ಲೈಕ್ ಯು ಆರ್ ಅನ್ ಅಡಲ್ಟ್, ಯು ಕ್ಯಾನ್ ಮೇಕ್ ಯುವರ್ ಓನ್ ಡಿಸಿಷನ್ಸ್. ಸೊ ತುಂಬ ಚೆನ್ನಾಗಿ ಹೇಳ್ತೀರಿ. ಹಾಗೆ ಯೂನಿವರ್ಸಿಟಿ ಜೊತೆಗೆ ಪಾರ್ಟ್ ಟೈಮ್ ವರ್ಕ್ ಕೂಡ ವಿದ್ಯಾರ್ಥಿಗಳು ಮಾಡ್ತಾರೆ ಇಲ್ಲೆಲ್ಲ ಅಲ್ವಾ? ಈಗೆಲ್ಲ ಅಂದರೆ ಯೂನಿವರ್ಸಿಟಿ ಎಲ್ಲ ಒಂದು ಫ್ಯೂ ಡೇಸ್ ಇರುತ್ತೆ, ಅದಾದಮೇಲೆ ಅವ್ರಿಗೆ ಏನು ಇರಲ್ಲ. ಆ ಟೈಮಲ್ಲೆಲ್ಲ ಕೆಲವರೆಲ್ಲ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾರೆ, ಯಾಕಂದ್ರೆ ಆಮೇಲೆ ಎಷ್ಟೊಂದು ಜನ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಕೂಡ ಎಲ್ಲ ಬರ್ತಾರೆ ಆ್ಯಕ್ಚುಲಿ ಪಾಪ. ಸೊ ಫಾರ್ ದೆಮ್ ಬ್ಯಾಲೆನ್ಸಿಂಗ್ ಲೈಫ್, ಪರ್ಸ್ನಲ್ ಲೈಫ್ ಅಂಡ್ ಸ್ಟಡೀಸ್ ಎಲ್ಲ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಯೋಗಿ ಅವರೇ, ನಿಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ್ಯಕ್ಚುಲಿ, ನಿಮ್ಗೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಜೊತೆ, ಡೊಮೆಸ್ಟಿಕ್ ಸ್ಟೂಡೆಂಟ್ಸ್ ಜೊತೆ ಎಲ್ಲ ಬಹಳಷ್ಟು ನೀವು ಎಲ್ಲ ನೀವು ಇಂಟರ್ಫಿಯರ್ ಮಾಡ್ತಾ ಇರ್ತೀರ ಅವ್ರ ಜೊತೆ ಎಲ್ಲ. ಸೊ ಹೇಳಿ, ಹೇಗನ್ಸ್ ಅವ್ರಿಗೆ, ಏನು ಅಡ್ವೈಸ್ ಕೊಡಬೇಕು ಅಂತ ನೀವು ಹೇಳ್ತೀರ?
1: ಅದು ತುಂಬ ಒಂದು ಚಾಲೆಂಜೆ, ಒಂದು ಬೇರೆ ಊರಿಗೆ ಬಂದಿರೋದು, ಅದಾದಮೇಲೆ ನೀವು ಫೋಕಸ್ಸು ಮಾಡಬೇಕು, ಇದು ಓದ್ಕೊಳ್ಳಬೇಕು, ಅಸೆಸ್ಮೆಂಟ್ಸ್ ಇರುತ್ತೆ, ಟೆಸ್ಟ್ಸ್ ಇರುತ್ತೆ, ನೀವು ಸಬ್ಮಿಷನ್ಸ್ ಇರುತ್ತೆ, ಅದ್ರ ಜೊತೆಗೆ ನೀವು ನಿಮ್ಮ ಎಕ್ಸ್ಪೆನ್ಸಸ್ಗೋಸ್ಕರ ನೀವು ಪಾರ್ಟ್ ಟೈಮ್ ಜಾಬು ಮಾಡಬೇಕಾಗುತ್ತೆ. ಅವೆಲ್ಲ ನಾವು ಇಲ್ಲಿಗೆ ಆಸ್ಟ್ರೇಲಿಯಾಗೆ ಬಂದಾಗ ನಾನು ಮಾಡ್ತಾ ಇದ್ದೆ ಅದು. ಸೊ ಏನಂದರೆ, ನೀವು ಒಂದು ಫೋಕಸ್ ಇಂಪಾರ್ಟೆಂಟು, ಕಮಿಟ್ಮೆಂಟ್ ಇಂಪಾರ್ಟೆಂಟು, ನೀವು ಆರ್ಗನೈಸ್ ಆಗಿರಬೇಕು. ಇಂಥ ದಿನ ನಾನು ಮಾಡ್ತಾ ಇದ್ದೀನಿ, ಅದಕ್ಕೆ ಮುಂಚೆನೇ ಎಲ್ಲ ಕಂಪ್ಲೀಟ್ ಆಗಿರಬೇಕು. ಅದಾದ್ಮೇಲಿಂದ ನೀವು ಮನೆ ಫ್ಯಾಮಿಲಿ ಜೊತೆಲೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಒಂದು ಫೋಕಸ್ಡ್ ಇರಬೇಕು, ಅದ್ರ ಜೊತೆಗೆ ಒಂದು ಕಮಿಟ್ಮೆಂಟು, ಒಂದು ಛಲ ಅನ್ನೋದೊಂದು ಇರಬೇಕು. ನಾನಿದ್ದು
0: ವೆರಿ ಇಂಪಾರ್ಟೆಂಟ್, ಮನುಷ್ಯನಿಗೆ ಛಲ ಅನ್ನೋದು ಇರಬೇಕು, ಮಾಡಬೇಕು
1: ಮಾಡಬೇಕು. ಎಂತ ಒಂದು ಸಿಚುವೇಶನ್ಸ್ ಬಂದ್ರೂ ಅದು ಎಂಡ್ ಪಾಯಿಂಟ್ ಇರುತ್ತಲ್ಲ,
0: ಹೌದು,
1: ಅದು ನೀವು ಹೇಗೆ ಸಿಚುವೇಶನ್ ಇದೆ ಅದನ್ನ ಮಾಡ್ಲೇಬೇಕು.
0: ಹೌದು,
1: ಅದನ್ನ ಮಾಡೋದಕ್ಕೆ ನೀವು ಮಾಡ್ತೀರಾ, ಅದೊಂದು ಝೋನ್ ಅಲ್ಲಿ ಇದ್ರೆ ನೀವು
0: ಹೌದು
1: ಮಾಡ್ತೀರಾ, ಆ ಝೋನ್ ಬರಬೇಕು,
0: ನೀವು
1: ಬಂದ್ರೆ ಅದು ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್, ನೀವು ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡು ನಾನು ಇಂಥ ದಿನ ಮಾಡಲೇಬೇಕು, ಇಂಥ ದಿನ ಕೆಲಸಕ್ಕೆ ಹೋಗಲೇಬೇಕು, ಅದು ಇಂಪಾರ್ಟೆಂಟು. ಇಲ್ಲ ಅಂದರೆ ನೀವು ಡ್ರಾಪ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಅದರಿಂದ ಸ್ವಲ್ಪ ಏನೋ ಕೆಳಗಡೆ ಇಳಿಯೋದು
0: ಪ್ರೆಷರು ಇರುತ್ತೆ ಅಲ್ವಾ? ಯಾಕಂದ್ರೆ ಒಂದು ಫ್ಯಾಮಿಲಿ ಇರುತ್ತೆ, ಅದ್ರ ಜೊತೆ ಪರ್ಸನಲ್ ಅವ್ರ ಕಮಿಟ್ಮೆಂಟ್ಸ್ ಕೂಡ ಇರುತ್ತೆ. ಸೊ ಅದ್ರ ಜೊತೆ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ಬೇಕು, ಆಮೇಲೆ ಬಂದು ಓದ್ಕೋಬೇಕು, ಲಾಟ್ ಜಗ್ಲಿಂಗ್ ಅಲ್ವಾ ಒಂದು ಲೈಫ್ ಅವ್ರಿಗೆಲ್ಲ, ಸ್ವಲ್ಪ ಇಲ್ಲಿ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ಆ ಟೈಮ್ ಅಲ್ಲಿ.
1: ಅನ್ಸುತ್ತೆ ಅದರಿಂದ ಸುಮಾರು ಜನನು ಇಲ್ಲಿ ಬಂದಿರೋರು ಬೇರೆ ಊರಿಂದ ಬಂದು.
0: ಎಕ್ಸಾಂಪಲ್ ನೀವೇ ಇದ್ದೀರಾ,
1: ಅವಾಗ ಫೋನ್ ಇರ್ಲಿಲ್ಲ, ಇಂಟರ್ನೆಟ್ ಅಷ್ಟೊಂದು ಇರಲಿಲ್ಲ. ಸೊ ಅವಾಗ ಏನಂದ್ರೆ ನಮ್ ಫೋಕಸ್ಸೇ ಬೇರೆ ಇತ್ತು. ಇವಾಗ ಸೋಷಿಯಲ್ ಮೀಡಿಯಾ ಅದೆಲ್ಲ ಇದೆಯಲ್ಲ, ಸ್ವಲ್ಪ ಫೋಕಸ್ ಆಚೆ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರೋವಾಗ ನೀವು ವಾಪಸ್, ನಾನ್ ಬಂದಿರೋದು ಏನಕ್ಕಿಲ್ಲಿ, ನಾನು ಏನು ಬಿಟ್ಟು ಬಂದಿದ್ದೀನಿ, ಅದು ಒಂದು ಒಂದು
0: ಮನಸ್ಸಿಗೆ
1: ಜ್ಞಾಪಕ ಇಟ್ಕೋಬೇಕು. ಯಾರ್ಯಾರು ಇದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ನಿಮ್ ಪೇರೆಂಟ್ಸೇ ಆಗಿರ್ಬೋದು, ಅದನ್ನೆಲ್ಲ ಬಿಟ್ಟು, ನಿಮ್ ಫ್ರೆಂಡ್ಸ್ ಬಿಟ್ಟು, ನೀವು ಒಂದು ಊರಿಂದ ಹುಟ್ಟು ಬೆಳೆದು ಊರಿಂದ ಇಲ್ಲಿಗೆ ಬರಬೇಕು ಆದ್ರೆ ಅದೊಂದು ಬಿಗ್ ಚಾಲೆಂಜ್ ಅಲ್ವಾ?
0: ಹೌದು,
1: ಇಲ್ಲಿ ಬಂದು ಮತ್ತೆ ನೀವು ಎಸ್ಟಾಬ್ಲಿಷ್ ಆಗ್ಬೇಕು ಅಂದ್ರೆ ನೀವು ಕಷ್ಟ ಪಡ್ಲೇಬೇಕು. ಅದು ಇಲ್ಲ ಅಂದ್ರೆ ನೀವು ಬಂದಿರೋದಕ್ಕೆ
0: ತುಂಬಾ ನಿಮ್ ಫೋಕಸ್
1: ಬಂದಿರೋದು. ನಾನು ಏನಕ್ಕೆ ಬಂದಿದ್ದೀನಿ ಇಲ್ಲಿ, ಯಾವ್ದನ್ನ ಬಿಟ್ಟು ಬಂದಿದ್ದೀನಿ ಅನ್ನೋದೊಂದು ಮನ್ಸಲ್ಲಿದ್ರೆ
0: ಛಲ ಒಂದಿರ್ಬೇಕು, ಫೋಕಸ್
1: ಆಗುತ್ತೆ. ಹಾಗೆ
0: ಅದೆಲ್ಲ ಮಾಡೇ ಮಾಡ್ತೀನಿ ಅಂತ ಒಂದೊಂದು ಛಲ ಇರ್ಬೇಕು, ಫೋಕಸ್ ಇರ್ಬೇಕು, ಡಿಸ್ಟ್ರಾಕ್ಟ್ ಆಗ್ಬಾರ್ದು.
1: ಹೌದು,
0: ಸೊ ನಿಮ್ ಮಾಡ್ಬೇಕು ಅನ್ನೋ ಒಂದು ಗುರಿ ಇದ್ರೆ ಮನುಷ್ಯ ಏನ್ ಬೇಕಾದ್ರೂ
1: ಮಾಡೋದಕ್ಕೆ ಹಾಗೆ
0: ಹಾಗೆ ಆಗತ್ತೆ ಅಂತ ನೀವು ಹೇಳಕ್ಕೆ ಇಷ್ಟ.
1: ನಾನೇನು ದೊಡ್ಡ ಇದು ತುಂಬಾ ಟಾಪ್ ಸ್ಟೂಡೆಂಟ್ ಏನ್ ಆಗಿರ್ಲಿಲ್ಲ, ಪರವಾಗಿಲ್ಲ, ಓದ್ತಾ ಇದ್ದೆ. ಬಟ್ ಏನಂದ್ರೆ ಯಾವ ಆಪರ್ಚುನಿಟಿ ಬರುತ್ತೋ ಅದನ್ನ ತಗೊಳ್ತಾ.
0: ಮನುಷ್ಯಂಗೆ ಪ್ರತಿಯೊಬ್ಬ ಮನುಷ್ಯಂಗೂ ಆಪರ್ಚುನಿಟಿ ಬರುತ್ತೆ. ಸೊ ನೀವ್ ಹೇಗೆ ಆಪರ್ಚುನಿಟಿನ ನೀವು ಯೂಸ್ ಮಾಡ್ಕೋತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಕೆಲವ್ರ ಅಂತಾರೆ, ಓ ನಾನ್ ತುಂಬಾ ಅನ್ಲಕ್ಕಿ, ನನ್ಗೆ ಆಪರ್ಚುನಿಟೀಸೇ ಇಲ್ಲ, ನಾನ್ ಏನು ಮಾಡ್ಕೊಳ್ಳಿಲ್ಲ ಅಂತ. ಬಟ್ ನಾನ್ ಹೇಳೋದೇನಂದ್ರೆ, ಎವ್ರಿಬಡಿ ಇನ್ ಲೈಫ್ ಗೆಟ್ ಆಪರ್ಚುನಿಟಿ. ಸಮ್ ಪೀಪಲ್ ಯೂಸ್ ಇಟ್, ಸಮ್ ಪೀಪಲ್ ಡೋಂಟ್ ಯೂಸ್ ಇಟ್ ದ ರೈಟ್ ವೇ. ಸೊ ನಿಮ್ಗೆ ಎಲ್ಲರಿಗೂ ಈ ತರ ಆಪರ್ಚುನಿಟಿ ಸಿಗಲ್ಲ. ಇಲ್ಲಿ ಬಂದು ಒಂದು ದೇಶದಲ್ಲಿ ಬೇರೆ ದೇಶದಲ್ಲಿ ಬಂದು ಓದೋದೇ ಆಗ್ಲಿ, ಈ ತರ ಎಲ್ಲ ಒಂದು ಒಂದು ನಿಮ್ಗೆ ಸಿಕ್ತಾಗ ಸೊ ಯುಟಿಲೈಸ್
1: ಮಾಡ್ಕೋಬೇಕು.
0: ಸೊ ಹೌ ಯು ಯುಟಿಲೈಸ್, ಸೊ ನಿಮ್ಗೆ ಆಪರ್ಚುನಿಟಿ ಓಪನ್ ಆದಾಗ ನೀವು ಅದನ್ನ ಹೇಗೆ ಉಪಯೋಗಿಸ್ಕೊಳ್ತೀರಾ,
1: ಅದು ತುಂಬಾ
0: ಇಂಪಾರ್ಟೆಂಟ್ ಆಕ್ಚುಲಿ. ಸೊ ನೀವು ಉಪಯೋಗಿಸ್ಕೊಳ್ಳಿಲ್ಲ, ಕರೆಕ್ಟ್ ಆಗಿ ನೀವು ಇದ್ ಮಾಡ್ಲಿಲ್ಲ ಅಂದ್ರೆ ಯಾವ ಆಪರ್ಚುನಿಟಿ ಬಂದ್ರು
1: ಅದು ಇಲ್ಲ ಅನ್ಸುತ್ತೆ.
0: ಹೌದು, ಅದು ವೇಸ್ಟೇ ಅದು.

0: ಇದಿಲ್ಲ. ಆದ್ರೆ
1: ನೀವ್ ವೀಣೆ ಎಲ್ಲ ನುಡಿಸ್ತೀರಾ
0: ಸ್ಕೂಲ್ ಅಲ್ಲಿ ಇರುವಾಗ? ಅದು ಒಂದು ಹೇಳದಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಇನ್ಫ್ಲೂಯೆನ್ಸ್ ಜಾಸ್ತಿ. ಅವರು ಹಾಡು, ಅವ್ರು ಅವಾಗ್ಲೇ ಸಂಗೀತ ಯಾವುದೋ ಲೆವೆಲ್ನು ಮಾಡ್ಕೊಂಡಿದ್ರು ಅನ್ಸುತ್ತೆ. ಅವರು ಅವ್ರು ಹಾಡು ಹೇಳ್ತಾ ಇದ್ರು, ದೇವರ ನಾಮಗಳು ಹೇಳ್ತಾ ಇದ್ರು. ಅದರಿಂದ ನಮ್ಮ ಚಿಕ್ಕಮ್ಮ ನಮ್ಮ ತಾಯಿ ಅವ್ರಿಗೂ ಇಂಟ್ರೆಸ್ಟ್ ಇತ್ತು. ಅದರಿಂದ ನನಗೂ ಮನೆಯಲ್ಲಿ ಹಾಡು ಕೇಳ್ತಾ ಸ್ಕೂಲ್ನಲ್ಲೂ ಮ್ಯೂಸಿಕ್ಕು ಅದು ಇದು ಕೇಳಿಕೊಂಡು ಅದರಿಂದ ಒಂದು ಇಂಟ್ರೆಸ್ಟು ಯಾವಾಗಲೂ ಇತ್ತು. ಚಿಕ್ಕ ಇರೋವಾಗ ವೀಣೆ ಕಲಿಯೋಕ್ಕೆ ಹೋಗ್ತಾ ಇದ್ದೆ, ಬಟ್ ಓದೋ ಇದರಲ್ಲಿ ಅದು ಒಂದು ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೂ ಮತ್ತೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಸರಿ ಬರಲಿಲ್ಲ ಆವಾಗ. ಸೊ ಆಸ್ಟ್ರೇಲಿಯಾಗೆ ಬಂದಾದ್ಮೇಲೆ ನನ್ನ ಇಬ್ಬರು ಮಕ್ಕಳೂ ಭರತನಾಟ್ಯಂಗೆ ಹೋಗ್ತಾ ಇದ್ರು. ಅಲ್ಲಿ ವೀಣೆ ನುಡಿಸೋದಕ್ಕೆ ಒಬ್ರು ಬಂದಿದ್ರು. ಆವಾಗ ಮತ್ತೆ ಅವ್ರನ್ನ ಹೋಗಿ ಕೇಳಿದೆ, ನೀವು ಹೇಳ್ಕೊಡ್ತೀರಾ ಅಡಲ್ಟ್ಸ್ಗೂ ಹೇಳ್ಕೊಡ್ತೀರಾ ಅಂತ. ಹೇಳ್ಕೊಡ್ತೀವಿ, ನಮ್ಮ ತಾಯಿನೂ ಇದ್ದಾರೆ, ಹೇಳ್ಕೊಡ್ತೀವಿ. ಆವಾಗಿಂದ ಶುರುವಾಯಿತು. ಈಗ ಪ್ರತಿ ಸ್ಯಾಟರ್ಡೆ ಸಂಡೇ ಹೋಗ್ತೀನಿ, ಅದೊಂದು ಹಾಬಿ ತರ.
1: ವೀಣೆ ತಂದಿದ್ರೆ ಇವತ್ತು ನುಡಿಸ್ತಾ ಇದ್ದಾನೆ?
0: ಇಲ್ಲ ಇಲ್ಲ, ಅಂತ ಅಷ್ಟೊಂದು ಇದಿಲ್ಲ. ಬಟ್ ಏನೋ ನನ್ನ ಓನ್ ಇದಕ್ಕೋಸ್ಕರ ಅದು ನನಗೆ ಒಳ್ಳೇದಾಗಿದೆ. ಅದು ನುಡಿಸೋದು ಆಗ್ಲಿ, ಹಾಡು ಕೇಳೋದೇ ಆಗ್ಲಿ, ಪ್ರೋಗ್ರಾಮ್ಸ್ ಹೋಗೋದೇ ಆಗ್ಲಿ,
1: ಅದಕ್ಕೆ ಯಾವ್ದು ಬ್ಯಾರಿಯರ್ ಇಲ್ಲ.
0: ಅದು ಒಂದ್ ಸ್ವಲ್ಪ ಡಿಸ್ಟ್ರಾಕ್ಷನ್ ತರ. ನಾನು ಇದು ಕೆಲ್ಸಕ್ಕೆ ಹೋಗ್ಬೇಕು, ಪಾಠ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು, ರಿಸರ್ಚ್ ಸ್ಟೂಡೆಂಟ್ಸ್ ನ ನೋಡ್ಕೋಬೇಕು, ಮನೆಯಲ್ಲಿ ಇಬ್ರು ಟೀನೇಜ್ ಮಕ್ಕಳಿದ್ದಾರೆ ಅವ್ರನ್ನ, ಅದೊಂದು ಸ್ವಲ್ಪ ಡಿಸ್ಟ್ರಾಕ್ಷನ್. ಚೆನ್ನಾಗಂತ
1: ಒಂದು ಪ್ಯಾಷನ್ ಕೂಡ ಅಲ್ವಾ, ಅದನ್ನ ನಿಮ್ಗೆ ಮಾಡೋದ್ರಿಂದ ನಿಮ್ಗೊಂದು ಸಂತೋಷ. ಈಗ ನಾವು ಫುಲ್ ಟೈಮ್ ವರ್ಕ್ ಮಾಡಿದ್ರು, ಈಗ ನನಗ್ ಬಂದ ಇಲ್ಲಿ ರೇಡಿಯೋ ಮಾಡೋದು, ಸೊ ನನಗೆ ಇದೊಂಥರ ಪ್ಯಾಷನ್. ಸೊ ಎವ್ರಿ ಒನ್ ಹ್ಯಾವ್ ದರ್ ಓನ್ ಪ್ಯಾಷನ್, ಸಮಥಿಂಗ್ ಕೀಪ್ಸ್ ದೆಮ್ ಗೋಯಿಂಗ್, ಒಂದು ಆಸಕ್ತಿ. ಸೊ ನಿಮ್ ಟೆನ್ನಿಸ್ ಇಷ್ಟ ಅಂತ ಹೇಳ್ತಾ
0: ತುಂಬಾ ನೋಡ್ತಾ ಇದ್ವಿ ಚಿಕ್ಕಂದಿನಿಂದ. ಟೆನ್ನಿಸ್ ನೋಡ್ತಾ ಇದ್ವಿ, ನನ್ನ ಮಕ್ಕಳಿಬ್ಬರು ಹೋಗ್ತಾರೆ. ಆಮೇಲೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು. ಅದಾದ್ಮೇಲಿಂದ ನಾನು ಸೇರ್ಕೊಂಡೆ ಕ್ಲಾಸ್ಗೆ ಒಂದ್ ಸ್ವಲ್ಪ ದಿನ ಕೋವಿಡ್ ಮುಂಚೆ. ಅದಾದ್ಮೇಲಿಂದ ಇವಾಗ ಫ್ರೈಡೇಸು ಸ್ವಲ್ಪ ಹೋಗ್ತೀನಿ. ನನ್ನ ಮಕ್ಕಳು ಆಡ್ತಾರಲ್ವಾ, ಹಸ್ಬೆಂಡು ಆಡ್ತಾರೆ, ಮನೇಲಿ ನಾನು ಒಂದ್ ಸ್ವಲ್ಪ ಹೋಗಿ ಹಾಗೆ ಒಂದ್ ಸ್ವಲ್ಪ ಮಾಡಿ ಬರೋಣ ಅಂತ ಒಂದ್ ಸ್ವಲ್ಪ ಮೂವ್ಮೆಂಟು ಆಗುತ್ತೆ ಅಂತ ಹೋಗ್ತೀವಿ ಅಷ್ಟೇ. ಅಂತ ಸೀರಿಯಸ್ ಆಗಿ ಏನು ತಗೊಳ್ಳೋದಿಲ್ಲ, ಹಾಬಿ ತರ ಏನೋ.
1: ಸ್ಪೋರ್ಟ್ಸ್
0: ವೀಕೆಂಡ್ ಅಲ್ಲಿ
1: ಸ್ಪೋರ್ಟ್ಸ್ ಅಲ್ಲಿ
0: ವಾಚಿಂಗ್ ಇಂಟ್ರೆಸ್ಟ್ ಇದೆ, ಬಹಳ ಇಂಟ್ರೆಸ್ಟ್ ಇದೆ. ಕ್ರಿಕೆಟ್ ಅಲ್ಲೂ ಇದೆ, ಟೆನ್ನಿಸ್ ಅಲ್ಲೂ ಇದೆ, ಎಲ್ಲ ಗ್ರ್ಯಾಂಡ್ ಸ್ಲಾಮ್ಸ್ ಅದನ್ನೆಲ್ಲ ನೋಡ್ತೀವಿ ಮಕ್ಕಳ ಜೊತೆ
1: ಫ್ರೀ ಇರೋ ಟೈಮ್ ಅಲ್ಲಿ. ನೀವು ಇದನ್ನ
0: ನೋಡ್ತೀವಿ, ಮನೇಲಿ ಎಲ್ಲರಿಗೂ ಇಷ್ಟ. ಸೊ ಅದೊಂಥರ ಫ್ಯಾಮಿಲಿ ಅಲ್ಲಿ ಇದೆ, ನೋಡೋದಿಕ್ಕೆ ಎಂಜಾಯ್ ಮಾಡೋದಕ್ಕೆ.
1: ಸೊ ವಂಡರ್ಫುಲ್. ಸೊ ಹಾಗೆ ಯೋಗಿ ಅವರೇ, ಎಚ್ ಎಸ್ ಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಿಮ್ಮ ಸಂದೇಶ ಏನು? ಈಗ ಒಂದು ಕ್ಯಾರಿಯರ್ ಆಯ್ಕೆ ಮಾಡ್ಬೇಕಾದ್ರೆ ಎಟಾರ್ಗಿಂತ ಪ್ಯಾಷನ್ ಮತ್ತು ಆಸಕ್ತಿ ಹೆಚ್ಚು ಮುಖ್ಯ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಒಂದು ಅಡ್ವೈಸ್ ಏನ್ ಕೊಡ್ತೀರಾ?
0: ಮಾರ್ಕ್ಸ್ ಇಂಪಾರ್ಟೆಂಟ್. ಇವಾಗ ಒಂದು ಯಾವ್ದಾದ್ರು ಕೋರ್ಸ್ ಸೇರ್ಕೋಬೇಕಾದ್ರೆ ಮಾರ್ಕ್ಸ್ ಬೇಕು.
1: ಓಕೆ,
0: ಬಟ್ ಮಾರ್ಕ್ಸ್ ಇರೋದು ಇಂಪಾರ್ಟೆಂಟ್, ಬಟ್ ಅದ್ರ ಜೊತೆಲಿ ನೀವು ಒಂದು ಪ್ಯಾಷನ್ ತರಾನೂ ಇರಬೇಕು, ಒಂದು ಫೋಕಸ್ ತರಾನೂ ಇರಬೇಕು. ಬರೀ ಮಾರ್ಕ್ಸ್ ಇಂದಾನೆ ನಾನು ಆಗತ್ತೆ ಅಂತಲ್ಲ, ಒಂದು ಕ್ರಿಯೇಟಿವಿಟಿ ಬರಬೇಕು ಅಂದ್ರೆ ಮಾರ್ಕ್ಸ್ ಇಂದಾನೆ ಬರಬೇಕಾಗಿಲ್ಲ.
1: ಹೌದು,
0: ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಯೋಚನೆ ಮಾಡಬೇಕು ಅಂದ್ರೆ, ಒಂದು ಡೆವಲಪ್ ಮಾಡಬೇಕು ಅಂದ್ರೆ, ಅದು ನೇರವಾಗಿ ಯೋಚನೆ ಮಾಡೋದನ್ನ ಒಂದು ಔಟ್ ಆಫ್ ದ ಬಾಕ್ಸ್ ಅಂತಾರಲ್ಲ, ಆ ಥರ ಯೋಚನೆ ಮಾಡೋದಕ್ಕೆ ಇಂಪಾರ್ಟೆಂಟು. ಅದರಿಂದ ಇನ್ವೆಂಟ್ ಏನಾದರೂ ಒಂದು ಡೆವಲಪ್ ಮಾಡಬೇಕು ಅಂದರೆ ಅದು ಇಂಪಾರ್ಟೆಂಟು. ಸುಮಾರು ಜನ ಮಕ್ಕಳು ಇರ್ತಾರೆ ಮಾರ್ಕ್ಸ್ ತುಂಬ ಹೈ ಬಂದಿರ್ತಾರೆ, ಬಟ್ ಬರೀ ಅದೇ ಒಂದು ಫೋಕಸಲ್ಲಿ ಇರೋದಕ್ಕಿಂತ ಒಂದೇ ದಾರಿಯಲ್ಲಿ ಹೋಗ್ಬೇಕಂತ ಒಂದು ಇದು ಆಸಕ್ತಿಯನ್ನು ಬರುತ್ತೆ ಅದು.
1: ಓಕೆ,
0: ಅದ್ರ ಬದಲು ನೀವು ಅದು ಇಂಪಾರ್ಟೆಂಟು, ಪ್ಲಸ್ ಏನೋ ಒಂದು ಮಾಡಬೇಕು ಅಂದರೆ ಬೇರೆ ಥರ ಯೋಚನೆ ಮಾಡಬೇಕು.
1: ಓಕೆ,
0: ಆ ಯೋಚನೆ ಇಂಪಾರ್ಟೆಂಟ್ ಮಕ್ಕಳಿಗೆ. ಈ ಎಸ್ಪೆಷಲಿ ಇವಾಗ ಎಷ್ಟು ಡಿಸ್ಟ್ರಾಕ್ಷನ್ಸ್ ಇದೆ ಮಕ್ಕಳಿಗೆ, ಅದು ಎನರ್ಜಿ ಅದರಲ್ಲಿ ಹಾಕೋದಕ್ಕಿಂತ ನೀವು ಒಂದೇನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಅಂದರೆ ಬೇರೆ ಥರ ಯೋಚನೆ
1: ಮಾಡಿ. ಒಂದು ವಿಡಿಯೋ ಗೇಮ್ ಮಾಡೋದು ಈ ಥರ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡೋದ್ರಿಂದ
0: ಮಾಡ್ತಾರೆ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ, ಅವರಿಗೆ ಈ ತರ ಬೇರೆ ಎಷ್ಟು ಅಪರ್ಚುನಿಟೀಸ್ ಇದೆ ಬೇರೆ ಯೋಚನೆ ಮಾಡೋದ್ರಲ್ಲಿ. ಅದನ್ನ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಒಂದು ಏನಾದ್ರೂ ಒಂದು ಕಮ್ಯುನಿಟಿಗೆ ಯೂಸ್ ಆಗಂಗೆ ನೀವು ಆತರ ನೀವು ಯೋಚನೆ ಮಾಡಿದ್ರೆ ನೀವು ಡೆಫಿನೆಟ್ ಆಗಿ ಏನಾದ್ರೂ ಒಂದು ಯೂಸ್ ಆಗುವಂತ

0: ಒಂದು ಆಸ್ಪತ್ರೆ.
1: ಪೋಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು?
0: ನಾನು ಒಂದು
1: ಪೋಷಕ
0: ಒಂದು ಇದು ಅಲ್ವಾ, ಇಬ್ಬರು ಮಕ್ಳು ಇವಾಗ 11 ಇಯರ್ 11 ನಲ್ಲಿ ಮಗಳು ಇದ್ದಾಳೆ, ಅದು ನೋಡ್ತೀನಿ ನಾನು. ಅವ್ರಿಗೆ ಪದೇ ಪದೇ ಹೇಳ್ಬೇಕಾಗತ್ತೆ,
1: ಎಸ್ಪೆಷಲಿ ಈಗಿನ ಮಕ್ಕಳಿಗೆ ಬೇಗ
0: ಆಗುತ್ತೆ, ಹೇಳ್ಬೇಕಾಗುತ್ತೆ ಒಂದು ರೀತಿಯಲ್ಲಿ. ಒಂದ್ ಸ್ವಲ್ಪ ಪೇಷನ್ಸ್ ಬೇಕು, ಅದು ನನಗೂ ಕೆಲವಾರು ಟೈಮ್ ನಲ್ಲಿ ಕಮ್ಮಿನೂ ಇರುತ್ತೆ.
1: ಹೌದು,
0: ಏನಂದ್ರೆ ಮಕ್ಕಳು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. 90% ಆಫ್ ದ ಟೈಮ್ ನೀವು ನಿಮಗೇನ್ ಬೇಕೋ ಅದ್ ಮಾಡ್ಕೊಂಡ್ರು, ಒಂದು 10% ಆಫ್ ದ ಟೈಮ್ ಮನೆಯಲ್ಲಿ ಏನ್ ಹೇಳ್ತಾ ಇದಾರೆ ತಂದೆ ತಾಯಿ, ಟೀಚರ್ಸ್ ಆಗಿರ್ಲಿ, ನಿಮ್ಮ
1: ಅವರ ಒಂದು ಅಡ್ವೈಸ್
0: ಗಾರ್ಡಿಯನ್ಸ್ ಆಗಿರ್ಲಿ, ಒಂದು ರಿಲೇಟಿವ್ಸ್ ಆಗಿರ್ಲಿ, ಏನ್ ಹೇಳ್ತಾ ಇದಾರೆ, ಅವ್ರು ಯಾಕೆ ಹೇಳ್ತಾ ಇದಾರೆ ಅಂತ ಒಂದು 5% ಟೈಮ್ ಕೊಟ್ರೆ ನಿಮಗೆ ಅದರಿಂದ ಬೆನಿಫಿಟ್ ಆಗೇ ಆಗುತ್ತೆ ಅಂತ ಪೋಷಕರಿಗೆ ಪ್ರತಿ ಸರಿ ಹೇಳ್ಬೇಕಾಗುತ್ತೆ. ಕೋಪದಲ್ಲೇ ಆಗ್ಲಿ ಇರ್ಲಿ ಅಂದ್ರೆ ಪೇಷನ್ಸ್ ಅಲ್ಲೇ ಆಗ್ಲಿ ಹೇಳ್ಬೇಕು ಮಕ್ಕಳಿಗೆ ಟೈಮ್, ಅವ್ರು ಕೇಳದೆ ಇದ್ರು ಹೇಳ್ತಾ
1: ಇರ್ಬೇಕಾಗತ್ತೆ. ಹೌದು, ನಾವು ವಂಡರ್ಫುಲ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಈಗ ಒಂದು ಈಗೆಲ್ಲ ಸೀರಿಯಸ್ ಟಾಪಿಕ್ ಆಯ್ತು, ಈಗ ಒಂದು ಫನ್ ರೌಂಡು, ರಾಪಿಡ್ ಫೈರ್ ರೌಂಡ್ ಅಂತ ಥಟ್ ಅಂತ ಆನ್ಸರ್ ಮಾಡ್ಬೇಕು. ಸೊ ಈ ಬಯೋಮೆಡಿಕಲ್ ಇಂಜಿನಿಯರಿಂಗ್ ನೀವು ಒಂದು ಸೆಂಟೆನ್ಸ್ ಅಥವಾ ಒಂದು ಪದದಲ್ಲಿ ಹೇಳೋದಾದ್ರೆ?
0: ಹೆಲ್ತ್ ಟೆಕ್ನಾಲಜಿಗೆ ಯೂಸ್ಫುಲ್ ಆಗುತ್ತೆ.
1: ಓಕೆ, ಬಯಾಲಜಿ ಆರ್ ಇಂಜಿನಿಯರಿಂಗ್?
0: ನನಗೆ ಇವಾಗ ಬಯಾಲಜಿ ಜಾಸ್ತಿ ಇಷ್ಟ ಆಗ್ತಾ ಇದೆ.
1: ಇಂಟ್ರೆಸ್ಟ್ ಆಗ್ತಾ ಇದೆ. ಓಕೆ, ಮ್ಯಾಥ್ಸ್ ಇಷ್ಟನ ಕಷ್ಟನ?
0: ಕಷ್ಟ ಇತ್ತು
1: ಓಕೆ
0: ಆವಾಗ, ಇವಾಗ ಸ್ವಲ್ಪ ಅದನ್ನ ಅಳವಡಿಸ್ಕೊಡ್ಬೇಕಾಗಿತ್ತು. ಇಷ್ಟ
1: ಈಗ ಇಷ್ಟ ಆಗ್ತಾ ಇದೆ, ಕಷ್ಟದಿಂದ ಇಷ್ಟ ಆಗಿದೆ. ಓಕೆ, ರಿಸರ್ಚ್ ಅಥವಾ ಟೀಚಿಂಗ್ ಒಂದ್ ಆಯ್ಕೆ ಮಾಡ್ಬೇಕು ಅಂದ್ರೆ?
0: ನಾನು ಐ ಥಿಂಕ್ ಐ ಎಮ್ ಅ ಗುಡ್ ಟೀಚ್, ಐ ಲೈಕ್ ಟೀಚಿಂಗ್. ರಿಸರ್ಚ್ ಈಸ್ ಗ್ರೇಟ್, ಬಟ್ ಟೀಚಿಂಗ್ ಇಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಬರುತ್ತೆ. ನನ್ ಟೀಚಿಂಗ್ ಇಷ್ಟ
1: ಬಿಕಾಸ್ ನಿಮ್ಗೆ ನಿಮ್ಮ ಅಜ್ಜಿಯವ್ರು ಇಷ್ಟ, ನಿಮ್ಮ ಅಜ್ಜಿಯವರು ಟೀಚರ್
0: ಏನೋ ಗೊತ್ತಿಲ್ಲ, ಬಟ್ ಟೀಚಿಂಗ್ ಅಲ್ಲಿ ನನ್ಗೆ ಒಂಥರ ಇರೋವಾಗ ಅದು ಚೆನ್ನಾಗಿ ಅನ್ಸುತ್ತೆ.
1: ಸೊ ಮೆಡಿಕಲ್ ಟೆಕ್ನಾಲಜಿಯಲ್ಲಿ ನಿಮಗೆ ಹೆಚ್ಚು ಎಕ್ಸೈಟಿಂಗ್ ಅನಿಸುವ ಕ್ಷೇತ್ರ ಯಾವುದು?
0: ಇವಾಗ ಹೊಸದಾಗಿ ಮೆಕ್ಯಾನೋ ಬಯಾಲಜಿ ಅಂತ ಬಂದಿದೆ, ಅಂದ್ರೆ ಒಂದು 10 ಇಯರ್ಸ್ ಮುಂಚೆ ಅದು ಡೆವಲಪ್ ಆಗ್ತಾ ಇದೆ ಮೆಕ್ಯಾನೋ ಬಯಾಲಜಿ. ಅದರಲ್ಲೂ ನಾವು ಒಂದ್ ಸ್ವಲ್ಪ ವರ್ಕ್ ಮಾಡ್ತಾ ಇದೀವಿ, ಅಂದ್ರೆ ಅದು ಮೆಕ್ಯಾನಿಕ್ಸ್ ಇಂದ ಹೇಗೆ ಬಯಾಲಜಿಗೆ ರಿಲೇಟ್ ಮಾಡ್ಬೋದು. ಇವಾಗ ಅಂದ್ರೆ ನಮ್ಮ ಬಾಡಿ ಅಂದ್ರೆ ಅದರಲ್ಲಿ ಎಷ್ಟು ಮೆಕ್ಯಾನಿಕಲ್ ಫೋರ್ಸಸ್ ಇರುತ್ತಲ್ವಾ, ಅದು ಇಂಪಾರ್ಟೆಂಟ್ ಅಂತ ಇವಾಗ
1: ಅನ್ಸ್ತಾ
0: ಇದೆ ಮೆಕ್ಯಾನೋ ಬಯಾಲಜಿ ಅಂತ. ಸೊ ಅದರಿಂದ ಇವಾಗ ಫೋರ್ಸ್ ಆರ್ ಮೆಕ್ಯಾನಿಕ್ಸ್ ಇನ್ಫ್ಲೂಯೆನ್ಸ್ ಆನ್ ಬಯಾಲಜಿ, ಸೊ ದಟ್ ಈಸ್ ರಿಯಲಿ ಎಕ್ಸೈಟಿಂಗ್ ಅನ್ಸುತ್ತೆ ನನಗೆ. ಸೊ ಅದನ್ನ ಇವಾಗ ಸುಮಾರು ಡಿಸೀಸ್ಗೆ ರಿಲೇಟ್ ಮಾಡ್ತಾ ಇದ್ದಾರೆ, ಇವಾಗ ಕ್ಯಾನ್ಸರ್ ಅಲ್ಲೂ ಅದನ್ನ ರಿಲೇಟ್ ಮಾಡ್ತಾ ಇದ್ದಾರೆ, ಹೇಗೆ ಮೆಕ್ಯಾನಿಕ್ಸ್ ಇನ್ಫ್ಲೂಯೆನ್ಸ್
1: ಮಾಡ್ತಾರೆ. ಬಂದಿದೆ ನೋಡಿ, ಎಲೆಕ್ಟ್ರಾನಿಕ್ಸ್ ಮತ್ತೆ ಮೆಕ್ಯಾನಿಕ್ಸ್,
0: ಮೆಕ್ಯಾನೋ ಬಯಾಲಜಿ ಬಂದಿದೆ.
1: ಇಂಟ್ರೆಸ್ಟಿಂಗ್
0: ಫೀಲ್ಡ್ ಅದು, ಅದರಲ್ಲೂ ನಾವು ಸಂಶೋಧನೆ ಮಾಡ್ತಾ ಇದೀವಿ ನಮ್ಮ ಲ್ಯಾಬ್ ಅಲ್ಲಿ, ಇಂಟ್ರೆಸ್ಟಿಂಗ್ ಆಗಿದೆ.
1: ಸೊ ಎಐ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಅನ್ಸುತ್ತಾ?
0: ತುಂಬಾ ಅನ್ಸುತ್ತೆ, ತುಂಬಾ ಇದೆ. ನಾನು ಹೇಳದ್ನಲ್ಲ ಇವಾಗ ಅದರಿಂದ ಎಷ್ಟು
1: ಯೂಸ್ಫುಲ್ ಮಾಡ್ತಾ
0: ಇದೆ ಅಂದ್ರೆ, ಅದರಿಂದ ಮುಂದೆ ತುಂಬಾನೇ ಉಪಯೋಗ ಆಗುವಂತ ಚಾನ್ಸಸ್,
1: ಅಂದ್ರೆ ನೀವು ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡು
0: ಹೌದು
1: ಬೇಕು ಅನ್ನೋದು. ಓಕೆ, ಸೊ HSC ಸ್ಟೂಡೆಂಟ್ಸ್ ಗೆ ನೀವು ಕೊಡುವ ಒಂದೇ ಒಂದು ಸಲಹೆ?
0: ಫೋಕಸ್ ಮಾಡಿ, ಮನೇಲಿರೋ ದೊಡ್ಡವ್ರ ಮಾತು ಕೇಳಿ.
1: ಓಕೆ, ಸೊ ಯಾರ್ಯಾರು ಕೇಳ್ತಾ ಇದ್ದೀರಾ? ಮಮ್ಮಿ ಡ್ಯಾಡ್ ಮಾತು ಕೇಳಿ. ಸೊ 2035 ಅಲ್ಲಿ ಬಯೋಮೆಡಿಕಲ್ ಇಂಜಿನಿಯರಿಂಗ್ ನ ಒಂದು ಪದದಲ್ಲಿ ನೀವು ಹೇಗಿರ್ಬೋದು ಅಂತ ನೀವು ವರ್ಣಿಸೋದಾದ್ರೆ 2035 ಅಲ್ಲಿ?
0: ತುಂಬಾ ಬದಲಾವಣೆಗಳಾಗುತ್ತೆ, ಟೆಕ್ನಾಲಜಿಗೆ ಆಗಿರ್ಲಿ ಆಗಿರಬಹುದು, ಈಗಿನ ಟೆಕ್ನಾಲಜಿ ಇರ್ಬೇಕಲ್ವಾ ಇವಾಗ, ಹೇಗೆ ಇನ್ಸುಲಿನ್ ಪಂಪ್ಸೆ ಆಗಿರ್ಲಿ ಇಲ್ಲ ಡಿಫ್ರೆಂಟ್ ಇಂಪ್ಲಾಂಟ್ ಮೆಟೀರಿಯಲ್ ಆಗ್ಲಿ, ತುಂಬಾ ಡೆವಲಪ್ಮೆಂಟ್ಸ್ ಆಗೋ ಚಾನ್ಸಸ್ ಇದೆ. ಲೈಫ್ ಸ್ಪ್ಯಾನ್ ಎಲ್ಲರೂ ಏನ್ ಇದು ಮಾಡ್ತಾ ಇದಾರೆ ಇವಾಗ, ಲೈಫ್ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ, ತುಂಬಾ ವರ್ಷದವರೆಗೂ ನಾವು ಲೈಫ್ ಲೀಡ್ ಮಾಡೋದಕ್ಕೆ ಆಗ್ತಾ ಇದೆ, ಅದನ್ನ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಆಗ್ಬೇಕು ಇವಾಗ ಈ ಟೆಕ್ನಾಲಜೀಸ್ ನಲ್ಲಿ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಹಾಗೆ ರಿಸರ್ಚ್ ಇದರಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ, ಎಸ್ಪೆಷಲಿ ವಿತ್ AI ಇನ್ಕಾರ್ಪೊರೇಟ್ ಮಾಡೋವಾಗ ತುಂಬಾ ಇಂಪ್ರೂವ್ಮೆಂಟ್ಸ್ ಬರೋ ಚಾನ್ಸಸ್ ಇದೆ.
1: ಅಡ್ವಾನ್ಸ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇದೆ ಅಂತ. ತುಂಬಾ ಖುಷಿ ಆಯ್ತು. ಎಷ್ಟು ಈ ಒನ್ ಅವರ್ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ತಾ ಇಲ್ಲ.
0: ಒನ್ ಅವರ್ ಆಯ್ತಾ?
1: ಯಾ, ಇನ್ನೊಂದು 4 minutes ಇದೆ ಆಕ್ಚುಲಿ. ಸೊ ತುಂಬಾ ಖುಷಿ ಆಯ್ತು. ಸೊ ಯೋಗಿ ಅವರು ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ವಿಷಯಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಸೊ ಯೋಗಿ ಅವರು ಕೆಮಿಕಲ್ ಇಂಜಿನಿಯರಿಂಗ್ ಪದವಿನ ಪಡೆದು ಅದಾದ್ಮೇಲೆ ಅವರು ಬಯೋಟೆಕ್ನಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಅದಾದ್ಮೇಲೆ ಅವರು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ PhD ಮಾಡಿ ಇವರೀಗ ಒಂದು ಸೀನಿಯರ್ ಲೆಕ್ಚರ್ ಆಗಿ ಯೂನಿವರ್ಸಿಟಿ ಆಫ್ ಸಿಡ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅವರು ಲ್ಯಾಬ್ ಕೂಡ ನೀವು ಸೆಲ್ ಇಂಟರ್ಫೇಸ್ ಲ್ಯಾಬ್ ಅಲ್ಲೂ ಕೂಡ ಅವರು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬಯೋ ಟೆಕ್ನಾಲಜಿ ಅಂದ್ರೇನು, ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂದ್ರೇನು, ಅದ್ರ ಬಗ್ಗೆ ಸೆಲ್ ಇಂಟರ್ಫೇಸ್ ಅಂದ್ರೇನು, ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿ ಕೊಟ್ಟರು. ಹಾಗೆ ಎಸ್ಪೆಷಲಿ HSC ಓದೋರು ಯಾವ ಸಬ್ಜೆಕ್ಟ್ ನ ಓದಬೇಕು ಅಂತ ಎಲ್ಲ ನಾನು ಕೇಳಿದಾಗ ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿ ಕೊಟ್ಟರು. ಸೊ ಯೂನಿವರ್ಸಿಟಿಯಲ್ಲೆಲ್ಲ ಅವ್ರು ಹೇಳಿದ್ರು. ಸೊ ಅವರು ಸ್ಟಾರ್ಟ್ ಮಾಡಿದಾಗೆಲ್ಲ ಅವ್ರೇನು ಎದುರ್ಕೋಬೇಕಾಗಿಲ್ಲ, ಇದೇ ಸಬ್ಜೆಕ್ಟ್ ನಾನು ಮಾಡಿಲ್ಲ ಅಂತ ಒಂದು ಹೆದರ್ಕೋಬೇಕಾಗಿಲ್ಲ. ಅದೆಲ್ಲ ಇಂಟ್ರೊಡಕ್ಟರಿ ಸಬ್ಜೆಕ್ಟ್ ಅಂತ ಫಸ್ಟ್ ಇಯರ್ ಅಲ್ಲಿ ಎಲ್ಲಾನು ಅವ್ರಿಗೆ ಒಂದು ಎಲ್ಲ ನೀವು ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀರಾ, ಎಲ್ಲ ಕ್ಯಾರಿಯರ್ ಆಪರ್ಚುನಿಟೀಸು ಎಲ್ಲ ಇರುತ್ತೆ. ಸೊ ನೀವೇನು ಎದುರ್ಕೋಬೇಕಾಗಿಲ್ಲ. ಆಮೇಲೆ ಪ್ಲಸ್ ಎಸ್ಪೆಷಲಿ ಅವ್ರು ಹೇಳಿದ್ದು ಫೋಕಸ್, ಡಿಸ್ಟ್ರಾಕ್ಟ್ ಆಗಬೇಡಿ, ಫೋಕಸ್ ಮಾಡಿ. ಸೊ ನೀವೊಂದು ನೀವು ಸ್ಕೂಲಿಂದ HSCಯಿಂದ ನೀವೊಂದು ಯೂನಿವರ್ಸಿಟಿಗೆ ನೀವು ಟ್ರಾನ್ಸಿಷನ್ ಆದಾಗ ಏನೇನೇನು ಚಾಲೆಂಜಸ್ ಬರುತ್ತೆ, ನೀವು ಇಂಡಿಪೆಂಡೆಂಟ್ ಆಗಿ ನೀವೊಂದು ಡಿಸಿಷನ್ ಮೇಕರ್ ಆಗಿರ್ತೀರಾ, ನಿಮಗೆ ನೀವೇ ಆರ್ಗನೈಸ್ ಮಾಡ್ಕೋಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ನೀವು ತುಂಬ ಕಲ್ತ್ಕೊಳ್ತೀರಾ. ಸೊ ಇಟ್ಸ್ ಎ ವಂಡರ್ಫುಲ್ ಟ್ರಾನ್ಸಿಷನ್ ಕೂಡ ಅವರ ಒಂದು ಲೈಫ್ ಅಲ್ಲಿ
0: ವಾಪಸ್ ಬರೋದಿಲ್ಲ. ಕಲ್ತ್ಕೋತಿರೋ ಇವಾಗ ಯೂಸ್ ಆಗುತ್ತೆ.
1: ಹೌದು. ಸೊ ಎಲ್ಲ ಎಂಜಾಯ್ ಮಾಡಿ ಲೈಫ್, ಬಟ್ ಅದೇ ತರ ನೀವೊಂದು ಫೋಕಸ್ ಮಾಡಿ ಲೈಫ್ ಅಲ್ಲಿ. ಸೊ ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ನ ನೀವು ಮಾಡ್ಕೊಂಡು ಎಲ್ಲ ಹೋದ್ರೆ ಸೊ ಯು ಕ್ಯಾನ್ ಅಚೀವ್ ಅಂತ ಹೇಳ್ಬೋದು. ನಮ್ ಯೋಗಿ ಹೇಳ್ತಾರೇನೆ, ಸೈಂಟಿಸ್ಟ್ ಆಗ್ಬೋದು.
0: ಏನ್ ಮಾಡ್ಬೇಕಾಗಿದ್ರು ಇದೇ ಇಂಪಾರ್ಟೆಂಟ್, ಒಂದು ಛಲ ಅಂತ ಇರ್ಬೇಕು,
1: ಛಲ ಅಂತ ಇರ್ಬೇಕು,
0: ಒಂದು ಮಾಡಬೇಕು ಅಂತ ಇರಬೇಕು. ಅವಾಗ ಅದು ಅದಷ್ಟು ಕದೇ ಆಗುತ್ತೆ.
1: ಹೌದು,
0: ಲಕ್ ಇಂಪಾರ್ಟೆಂಟು, ಬಟ್ ನೀವು ಎಷ್ಟು ಕಷ್ಟಪಡ್ತಿರೋ ಅದ್ರ ಮೇಲೂ ನೀವೇ ಡಿಪೆಂಡ್ ಆಗುತ್ತೆ. ಆಮೇಲೆ ಆಪರ್ಚುನಿಟೀಸ್ ಬರುತ್ತೆ, ನೀವು ಅದನ್ನ ಯೂಸ್
1: ಮಾಡ್ಕೋಬೇಕು,
0: ಅದು ಇಂಪಾರ್ಟೆಂಟ್. ಇದೇ ನಾನು ಇದಾಗ್ಲಿಲ್ಲ ಅಂದ್ರೆ ಆಗೋ ಚಾನ್ಸಸ್ ಆಗೋದಿಲ್ಲ ಅಂದ್ಕೊಂಡೆ ನೀವು ಡಿಸಪಾಯಿಂಟ್ ಆಗ್ತೀರಾ. ಇದರಿಂದ ನಾನು ಏನ್ ಕಲ್ತ್ಕೊಂಡೆ ಅದನ್ನ ನೀವು ಫೋಕಸ್ ಮಾಡಿದ್ರೆ ಈ ಒಂದು ಇದರಿಂದ ನನಗೆ ಏನ್ ಬೇಕೋ ಅದು ಸಿಗ್ಲಿಲ್ಲ, ಬಟ್ ನಾನು ಏನ್ ಕಲ್ತೆ ಇದರಿಂದ,
1: ನೀವು ಮಾಡಿದ ಏನ್ ತಪ್ಪು ಅದನ್ನ ಕಲ್ತ್ಕೊಂಡು ಮತ್ತೆ ಆ ತಪ್ಪನ್ನ ಮಾಡಬಾರ್ದು.
0: ತಪ್ಪೇ ಆಗಿರ್ಲಿ ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಇದರಿಂದ ನನ್ಗೆ ಈ ಇದು ಒಂದು ಕಲ್ತಿದ್ದೀನಿ, ಇದನ್ನ ನಾನು ಬೇರೆ ಎಲ್ಲ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಒಂದು ನೀವು ರಿಫ್ಲೆಕ್ಟ್ ಆದ್ರೆ ಅದಕ್ಕೆ ನೀವು ಇಂಪಾರ್ಟೆಂಟ್ ಇದಾಗಿರುತ್ತೆ.
1: ಆಮೇಲೆ
0: ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಬೇರೆ ಇದು ರಿಸರ್ಚೇ ಮಾಡಬೇಕು ಅಂತ ಏನಿಲ್ಲ, ನೀವು ಇಂಡಸ್ಟ್ರಿಗೆ ಹೋಗ್ಬೋದು. ನೀವೊಂದು ಗವರ್ಮೆಂಟ್ ಅಲ್ಲಿರೋ ಥೆರಪೆಟಿಕ್ ಗುಡ್ಸ್ ಅಡ್ಮಿನಿಸ್ಟ್ರೇಷನ್ ಇರುತ್ತಲ್ಲ ಅಲ್ಲೂ ಕೆಲಸ ಮಾಡ್ಬೋದು, ಹಾಸ್ಪಿಟಲ್ಸ್ ನಲ್ಲಿ ಕೆಲಸ ಮಾಡ್ಬೋದು. ಆಮೇಲೆ ನೀವು ಓನ್ ಏನಾದ್ರೂ ಕಂಡಿಡಿದ್ರೆ ಅದು ಸ್ಟಾರ್ಟ್ಅಪ್
1: ಮಾಡ್ಕೋಬಹುದು.
0: ಸೊ
1: ಇವಾಗ ಓಪನ್ಸ್ ಆಪರ್ಚುನಿಟಿ ಇನ್ ಆಲ್ಮೋಸ್ಟ್ ಆಲ್ ಡಿಸಿಪ್ಲಿನ್, ಆಲ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಒಂದು ಆಪರ್ಚುನಿಟಿ, ಇದು ಓಪನ್ ಆಗುತ್ತೆ.
0: ಇಲ್ಲ ಪಾಲಿಸಿ ಡೆವಲಪ್ಮೆಂಟ್ ಅಲ್ಲೂ ನಿಮಗೆ
1: ಕೆಲಸ ಸಿಗುತ್ತೆ. ಸೊ ಇಟ್ಸ್ ವಂಡರ್ಫುಲ್ ಸಬ್ಜೆಕ್ಟ್ ಟು ಟೇಕ್ ವೆನ್ ಇನ್ ದ ಯೂನಿವರ್ಸಿಟಿ ದ ಸ್ಟಡಿ, ಇಟ್ ಓಪನ್ ಫಾರ್ ಆಲ್ ದ
0: ನಿಮ್ ಇಂಟ್ರೆಸ್ಟ್ ಇದ್ರೆ
1: ಆಲ್ ದ ಅವೆನ್ಯೂ, ಒಂಥರ ಅವೆನ್ಯೂ ತರ ಎಲ್ಲ ಒಂದು ಫೀಲ್ಡ್ ಗೆ ಇದು ಆಪರ್ಚುನಿಟಿ.
0: ಸುಮಾರು ಬಯೋಟೆಕ್ ಕಂಪನೀಸ್ ಇದೆ, ಬಯೋಮೆಡಿಕಲ್ ಕಂಪನೀಸ್ ಇದೆ, ಸಿಡ್ನಿ ನಲ್ಲೂ ಇದೆ, ಎಕ್ಸ್ಪ್ಲೋರ್ ಮಾಡಬಹುದು.
1: ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಆಮೇಲೆ ನಿಮ್ ಲಿಸನರ್ಸ್ ಗೂ ತುಂಬಾ ತುಂಬಾ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್.